ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:23. ಇಂದಿನ ಪಂಚಾಂಗ: ಶಕವರ್ಷ 1948, ಶ್ರಾವಣ ಮಾಸದ 6ನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 28ನೇ ತಾರೀಕು ಮಂಗಳವಾರ. ಎಫ್ಎಂ ರೇನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಸಹ. ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ಇಂದಿನ ಶುಭ ನುಡಿ: ಮನಸ್ಸೇ ಮಾನವ ಬಯಕೆಗಳ ಜನ್ಮಭೂಮಿ, ಬಯಕೆಗಳು ಅಳಿಯದ ಹೊರತು ಮುಕ್ತಿ ಸಿಗೋದಿಲ್ಲ. ಪರಿಶುದ್ಧವಾದಂತಹ ಮನಸ್ಸೇ ಯಶಸ್ಸಿನ ಸಾಧನವಾಗುತ್ತೆ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
2: ಟ್ಯೂನ್ ಮಾಡಿ 101.3 ಎಫ್ಎಂ.
5: ಅಂದಕೊಟ್ಟ ಭಾಷೆ,
6: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.

0: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು,
0: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
2: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಮುಂಜಾನೆಯ ತಂಪಾದ ಗಾಳಿಗೆ ಭಕ್ತಿಯ ನಾದವನ್ನು ಬೆರೆಸಿ ನಿಮ್ಮ ಮನೆಯ ಅಂಗಳಕ್ಕೆ ತರ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಸಹ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ ಹೇಳುವಂತಹ ಶುಭೋದಯ ಶುಭ ದಿನ. ಆಕಾಶವಾಣಿ ಎಫ್ಎಂ ರೇನ್ಬೋ ವಾಹಿನಿಯಲ್ಲಿ ಇದು ಭಕ್ತಿ ಭಾವ ಮತ್ತು ಸದ್ವಿಚಾರಗಳ ಸುಂದರ ಸಂಗಮ ನಾದಾರ್ಚನೆ. ಸ್ನೇಹಿತರೆ, ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಸುಮಧುರವಾಗಿರುವಂತಹ ಭಕ್ತಿಯ ಗೀತೆ ಮುಖಾಂತರ ಇದು ಗಣಪತಿಯ ಆರಾಧನೆ.

ಸ್ನೇಹಿತರೆ, ಆಧ್ಯಾತ್ಮ ಅಂದರೆ ಬರೀ ಪೂಜೆ ಪುನಸ್ಕಾರ ವೃತ ನಿಯಮಗಳಷ್ಟೇ ಅಲ್ಲ, ನಮ್ಮ ನಡವಳಿಕೆ ಮಾತು ಮತ್ತು ಯೋಚನೆಗಳಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತಹದ್ದೇ ನಿಜವಾದಂತಹ ಆಧ್ಯಾತ್ಮ. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೆಯ ವಿಶೇಷ ವಿಷಯ ಮೌಲ್ಯಾಧಾರಿತ ಆಧ್ಯಾತ್ಮ. ದಿನದ ಆರಂಭದಲ್ಲಿ ನಮ್ಮ ಬದುಕಿಗೆ ಬೇಕಾದಂತಹ ನಿಜವಾದ ಮೌಲ್ಯಗಳನ್ನು ಮೆಲುಕು ಹಾಕ್ತಾ ಮುಂಜಾನೆಯ ಈ ಸುಂದರ ಗಾಯನದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಇದೀಗ ಮುಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಎಚ್ ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ.

6:27 ಆಗ್ತಾ ಇದೆ ಸ್ನೇಹಿತರೆ. ಇದು ಭಕ್ತಿ ಭಾವ ಮತ್ತು ಸದ್ವಿಚಾರಗಳ ಸುಂದರ ಸಂಗಮ ನಾದಾರ್ಚನೆ ಆಕಾಶವಾಣಿ FM ರೇನ್ಬೋ 101.3 ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ 1,00,000 ರೂಪಾಯಿ ಹೂವಿನ ಹಾರವನ್ನು ಹಾಕ್ಬೋದು, ಆದರೆ ದಾರಿಯಲ್ಲಿ ಹಸುವನ್ನೇ ಕಟ್ಟುಕೊಂಡು ಕುಳಿತಿರುವಂತಹ ಒಂದು ಮಗುವಿಗೆ ಅಥವಾ ಮೂಕ ಪ್ರಾಣಿಗೆ ಕರುಣೆಯನ್ನು ತೋರಿಸ್ತಾ ಇದ್ರೆ ಆ ಪೂಜೆಗೆ ಬೆಲೆಯೇ ಇಲ್ಲ ಅಲ್ವಾ? ನಮ್ಮೊಳಗಿನ ಕರುಣೆ ಜಾಗೃತವಾದಾಗ ಮಾತ್ರ ನಾವು ದೇವರ ಹತ್ತಿರ ಆಗ್ತೀವಿ. ಮೌಲ್ಯವಿಲ್ಲದ ಆಧ್ಯಾತ್ಮ ಬರೀ ಪ್ರದರ್ಶನ ಅಷ್ಟೇ. ಸ್ನೇಹಿತರೆ, ಇದೀಗ ಮೂಡಿ ಬರ್ತಾ ಇದೆ ಜನಪ್ರಿಯ ಕೀರ್ತನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕೀರ್ತನೆಗೆ ಧನಿಯಾಗಿದ್ದಾರೆ. ಪುರಂದರದಾಸರ ಕೀರ್ತನೆ ಇದೀಗ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಸ್ನೇಹಿತರೆ, ನಾದಾರ್ಜುನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ ಅಂತಂದರೆ ಅದು ಕ್ಷಮೆ. ನಮಗೆ ಯಾರಾದರೂ ನೋವು ಉಂಟು ಮಾಡಿದಾಗ ಅವರ ಮೇಲೆ ಕೋಪ ಅಥವಾ ಹಗೆತನ ಇಟ್ಕೊಳ್ಳುವಂಥದ್ದಿದೆಯಲ್ಲ, ಅದು ಅಷ್ಟೊಂದು ಕಷ್ಟ ಏನಲ್ಲ. ಆದರೆ ಅವರನ್ನು ಮನಸ್ಸಿನಿಂದ ಕ್ಷಮಿಸಿಬಿಡೋದಿದೆಯಲ್ಲ, ಅದು ನಿಜವಾದಂತಹ ಆಧ್ಯಾತ್ಮಿಕ ಸಾಹಸ. ಕೋಪ ಅನ್ನುವಂಥದ್ದು ನಾವು ಕುಡಿದು ಇನ್ನೊಬ್ಬರ ಸಾಯಿಲಿ ಅಂತುವಂತಹ ಒಂದು ಕಾರುವಂತಹ ವಿಷ. ಕ್ಷಮಿಸಿದಾಗ ನಮ್ಮ ಮನಸ್ಸು ಹಗುರವಾಗುತ್ತೆ, ಅಂತರಂಗದಲ್ಲಿ ಶಾಂತಿ ನೆಲೆಸುತ್ತೆ. ಈ ಕ್ಷಮಾ ಧರ್ಮವನ್ನು ನಮಗೆ ತತ್ವಪದಗಳು ಎಷ್ಟೋ ಸರಳವಾಗಿ ಕಲಿಸಿಕೊಡ್ತವೆ. ಸ್ನೇಹಿತರೆ, ಇದೀಗ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ ಅವರ ಧ್ವನಿಯಾಗಿರುವಂತಹ ಈ ಗೀತೆ, ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಲನಚಿತ್ರದ ಹಾಡು, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ರಚನೆಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬರ್ತಾ ಇದೆ.

ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ನಾದಾರ್ಚನೆ. ನಮ್ಮ ಸನಾತನ ಸಂಸ್ಕೃತಿ ಹೇಳಿಕೊಟ್ಟಂತಹ ಮತ್ತೊಂದು ಮೂಲಭೂತ ಮೌಲ್ಯ ಅಂತಂದರೆ ಸತ್ಯ. ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಸಹ ಸೋಲಿಲ್ಲ. ವ್ಯಾಪಾರದಲ್ಲೋ, ಉದ್ಯೋಗದಲ್ಲೋ, ಅಥವಾ ಕೌಟುಂಬಿಕ ಬದುಕಿನಲ್ಲೋ ಪ್ರಾಮಾಣಿಕತೆಯಿಂದ ಬದುಕುವಂತಹದ್ದು ಕೂಡ ಒಂದು ದೊಡ್ಡ ಪೂಜೆನೆ. ನಾವು ಮಾಡುವಂತಹ ಕೆಲಸವನ್ನು ನಿಷ್ಠೆಯಿಂದ ಮಾಡೋದೇ ನಿಜವಾದ ಕರ್ಮಯೋಗ. ದೇವರು ಎಲ್ಲೋ ಮೇಲಿಲ್ಲ, ನಮ್ಮ ಸತ್ಯ ಮತ್ತು ಪ್ರಾಮಾಣಿಕತೆಯಲ್ಲಿಯೇ ಇದ್ದಾನೆ. ಮುಂಜಾನೆಯ ಈ ಪವಿತ್ರ ಸಮಯದಲ್ಲಿ ಮನಸ್ಸಿಗೆ ಮತ್ತಷ್ಟು ಶಕ್ತಿಯನ್ನು ನೀಡುವಂತಹ ಮತ್ತೊಂದು ಧನಾತ್ಮಕವಾದಂತಹ ಭಕ್ತಿಗೀತೆ ನಿಮಗಾಗಿ ಕಾಯ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಮೌಲ್ಯಗಳ ಮಹತ್ವವನ್ನು ಅರಿತ ಪ್ರೀತಿ ಮತ್ತು ಕರುಣೆಯ ಧ್ವನಿಗೆ ಕಿವಿಯಾಗ್ತಾ ಮುಂಜಾನೆಯ ನಾದಾರ್ಚನೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ನೆನಪಿರಲಿ, ನಾವು ದೇವಸ್ಥಾನದ ಒಳಗೆ ಹೇಗೆ ನಡೆದುಕೊಳ್ತೀವೋ ಹಾಗೆಯೇ ದೇವಸ್ಥಾನದ ಹೊರಗೂ ಸಮಾಜದಲ್ಲೂ ನಡ್ಕೊಂಡಾಗ ಮಾತ್ರ ಆ ಅಧ್ಯಾತ್ಮಕ್ಕೆ ನಿಜವಾದಂತಹ ಅರ್ಥ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಕನಿಷ್ಠ ಒಬ್ಬರಿಗಾದರೂ ಪ್ರೀತಿಯಿಂದ ಮಾತನಾಡಿ, ಯಾರ ಮನಸ್ಸಿಗೂ ನೋವು ಮಾಡದೆ ಸತ್ಕರ್ಮಗಳೊಂದಿಗೆ ದಿನವನ್ನು ಕಳೆಯಿರಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಶುಭ ಚಿಂತನೆ ನಿಮ್ಮದಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ ಟಿ ಅರಸ್.
1: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು. ಸೇನಾಧಿಪತಿಯ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ.
0: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ ಪೋಷಕ ನಟನಾಗಿ ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
1: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದೆ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದ್ಲು.
1: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಹೇಳಿಸ್ಕೊಂಡು ಕೇಳ್ಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಪ್ರಸ್ತುತ ಆದಾಗ

0: ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡ್ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ. ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು, ಚೆನ್ನಾಗಿ ಪಾಠ ಮಾಡ್ತೀವಿ ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವ್ರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೂ ಇದೆ, ಆವಾಗ ಬಹಳ ಅದ್ದೂರಿ ಆಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು. ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗಿಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ MC ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ, ಹೊರಟುಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
1: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ?
0: ಹೌದು. ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ HD ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರ ನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:04:52. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56 ಕೋಟಿ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಮ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶ

0: ಪ್ರದೇಶದ ಮಧ್ಯೆ ಪತ್ತೆ ಹಚ್ಚಲಾಗಿದೆ. ಹತ್ತಾರು ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲಾಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 meters ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಮಾಡಿದ್ರು.
6: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾರ ಇವಾಗವರ್ಗು. ನಾನು ಅವ್ರ ಹತ್ರ ಹೋದಾಗ 3.40 meters ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
5: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದ ನನಗೆ 3 ಪೋಲ್ ಕೊಡಿಸಿದ್ದಾರೆ. ಮತ್ತೆ ನಮ್ ಕೋಚ್ ವಿಜಿ ಸರ್ ಇಗೂ

0: ನಾನು ಥ್ಯಾಂಕ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನಂಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
1: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:16. ನಿಮ್ಮ ಜೊತೆ ಆಗಿದ್ದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಇದು ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸುಮಧುರವಾಗಿರುವಂತಹ ಭಾವಗೀತೆಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಪಂಚಮ್ ಹಳಿಬಂಡಿಯ ವರ್ಧನೆಯಾಗಿರುವಂತಹ ಚೆಲುವೆಯೇ ಓ ಚೆಲುವೆಯೇ ಅನ್ನುವಂತಹ ಗೀತೆ ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. 7:45 ಆಗ್ತಾ ಇದೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ ಆಗ್ತಾ ಇದೆ. ಸುಮಧುರವಾಗಿರುವಂತಹ ಭಾವಗೀತೆಗಳು ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿವೆ. ಮನದ ಹಂಬಲದ ಅನ್ನುವಂತಹ ಸಾಹಿತ್ಯ ಇರುವಂತಾಗಿದೆ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಎಂ ಡಿ ಪಲ್ಲವಿಯವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಆಕಾಶವಾಣಿ.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:54. ಎಸ್, ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡುವಂತಹ ಸಮಯ ಇದು. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ತಮಗೆ ಅಂತ. ರಾಯರ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಯಿತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಅಂತ ಇವರು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಕನ್ನಡ ಕಾಮನಬಿಲ್ಲಿಗೆ ಧನ್ಯವಾದಗಳು, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ ಅಂತ ಹೊನ್ನೂರ ಅಲಿ ಅವರು ಹನುಮಂತಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಜೊತೆಗೆ ಸಂದೇಶವನ್ನು ಕಳಿಸಿರುವಂತಹವರು ವೀರಪ್ಪ ಗುರಿಕಾರ್, ಸುಮಂಗಲ, ನಿರ್ಮಲ, ಭಾರತೀಯ, ಕುಸುಮ, ಪಾವನಿ, ನಕ್ಷ, ನರೇಗಲ್, ಗಜೇಂದ್ರಗಡಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ಕನ್ನಡ ಕಾಮನಬಿಲ್ಲಿಗೆ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಇನ್ನು ಹಿತೇಂದ್ರ ದಾಸ್ ಅವರು ಅಸ್ಸಾಂಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:30 ಹಲೋ ಕರ್ನಾಟಕ ಅಂತ ಹೇಳ್ತಾ ಬರ್ತೀನಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:59:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ ಸ್ನೇಹಿತರೆ, ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ರ. ಸಮಯ ಆಗ್ತಾ ಇದೆ 8:32. ಹಲೋ ಕರ್ನಾಟಕ ಅಂತ ಹೇಳೋದಕ್ಕೆ ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಎಸ್, ಮಾಹಿತಿ ಮನರಂಜನೆಗೋಸ್ಕರ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಪೃಥ್ವಿ ಚಲನಚಿತ್ರದ ಹೆಜ್ಜೆಗೊಂದು ಹೆಜ್ಜೆ ಎನ್ನುವಂತಹ ಗೀತೆ. ಟಿಪ್ಪು ಮತ್ತು ಶ್ವೇತಾ ಮೋಹನ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಸ್ನೇಹಿತರೆ, ಇದೊಂದು ಪ್ರಕಟಣೆ. ಇವತ್ತು ಮತ್ತೆ ನಾಳೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆಗಳಿವೆ. ಅಂದರೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಜುಲೈ 28ನೇ ತಾರೀಕು ಮತ್ತು 29ನೇ ತಾರೀಕು ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆಯವರೆಗೆ ನಗರದ ಕೆಲವೊಂದು ಕಡೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅಂದರೆ ಜುಲೈ 28ನೇ ತಾರೀಕು ಪೂರ್ವಂಕರ ವಿದ್ಯುತ್ ಉಪಕೇಂದ್ರ ವ್ಯಾಪ್ತಿಯ ಹಳೆಹಳ್ಳಿ, ಮಾರಗೊಂಡನಹಳ್ಳಿ, ಕಲ್ಕೆರೆ ರಸ್ತೆ, ಬೈರತಿ ಗ್ರಾಮ, ಕನಕಶ್ರೀ ಲೇಔಟ್, ಆತ್ಮವಿದ್ಯಾನಗರ, ಹೀಗೆ ಮುಂದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗ್ತಾ ಇದೆ. ಇನ್ನು ಜುಲೈ 29ನೇ ತಾರೀಕು ಅಂದರೆ ಬುಧವಾರದಂದು ಕಟ್ಟಿಗೇನಹಳ್ಳಿ ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಯ ಉತ್ತರ ಗೇಟ್ 1, 2, 3, ರಾಯಭಾರ ಕಚೇರಿ, ಫಿಲಿಪ್ಸ್ ಕಂಪನಿ, ದ್ವಾರಕಾ ನಗರ, ಬಾಬಾ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅದಕ್ಕೋಸ್ಕರ ಏನೇ ಪ್ಲಾನ್ಗಳಿದ್ರೂ ಇದರ ಪ್ರಕಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಪೊರ್ಕಿ ಚಲನಚಿತ್ರದ ಈ ಒಂದು ಹಾಡು. ಪ್ರಿಯ ಹಿಮೇಶ್ ಮತ್ತು ಟಿಪ್ಪು ವರ್ತನೆಯಾಗಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ.

0: ಮೈಲಾರಿ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:47. ವಾಹನ ಸವಾರರಿಗೆ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ 4 ಪೀಣ್ಯ ಎಲಿವೇಟೆಡ್ ಮೇಲ್ಸೇತುವೆ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮೇಲ್ಸೇತುವೆ ಇದೆಯಲ್ಲ ಅಲ್ಲಿ ಡಾಂಬರೀಕರಣ ಕಾಮಗಾರಿ ನಡೀತಾ ಇದೆ. ಅದಕ್ಕೋಸ್ಕರ ಮೇಲ್ಸೇತುವೆ ಮೂಲಕ ಬೆಂಗಳೂರದ ಸಿಟಿಯ ಕಡೆಗೆ ಬರ್ತಾ ಇರುವಂತಹ ವಾಹನಗಳ ಸಂಚಾರವನ್ನು 5 ನಿರ್ಬಂಧ ಮಾಡಿರುವಂತಹದ್ದು. ನಿನ್ನೆ ರಾತ್ರಿ ಇಂದ ಇವತ್ತಂದ್ರೆ 5 ಪ್ರತಿನಿತ್ಯ ರಾತ್ರಿ 10 ಬೆಳಗಿನ ಜಾವ 5 ಮೇಲ್ಸೇತುವೆಯಲ್ಲಿ ಬೆಂಗಳೂರಿನ ಸಿಟಿಯ ಕಡೆಗೆ ಬರ್ತಾ ಇರುವಂತಹ ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ ಈ ಒಂದು ಅವಧಿಯಲ್ಲಿ, ಅಂದರೆ ನಿನ್ನೆಯಿಂದ 5. ಶನಿವಾರ ಮತ್ತು ಭಾನುವಾರ ರಾತ್ರಿ 12 ಬೆಳಗಿನ ಜಾವ 5 ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಹಾಗಾದರೆ ಪರ್ಯಾಯ ಮಾರ್ಗ ಯಾವುದು, ಬದಲಿ ರಸ್ತೆಯಲ್ಲಿ ಹೋಗಬೇಕು ಅಂತಂದರೆ ನೆಲಮಂಗಲದಿಂದ ಬೆಂಗಳೂರು ಕಡೆಗೆ ಬರ್ತಾ ಇರುವಂತಹ ವಾಹನಗಳು ಕೆನ್ನಮೆಟಲ್ ಫ್ಯಾಕ್ಟರಿ ಹತ್ರ ಮೇಲ್ಸೇತುವೆ ಕೆಳಭಾಗದ ರಾಷ್ಟ್ರೀಯ ಹೆದ್ದಾರಿ 4 ಮತ್ತು ಸರ್ವಿಸ್ ರಸ್ತೆ ಮುಖಾಂತರ 8 ತಲುಪಬಹುದು. ಅದಾದ ನಂತರ ದಾಸರಳ್ಳಿ, ಜಲಳಿ ಕ್ರಾಸ್, ಪೀಣ್ಯ ಪೊಲೀಸ್ ಸ್ಟೇಷನ್, ಜಂಕ್ಷನ್, ಗೊರವಂಟೆಪಾಳ್ಯ ಮೂಲಕ ಮುಂದೆ ಹೋಗಬಹುದು ಅಂತ ಪ್ರಕಟಣೆಯಲ್ಲಿ ತಿಳಿಸಿರುವಂತಹದ್ದು. ಅದಕ್ಕೋಸ್ಕರ ವಾಹನ ಸವಾರರ ಗಮನಕ್ಕೆ ಇದಿರಲಿ ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇರುವಂತಹದ್ದು ಕೃಷ್ಣ ಲವ್ ಸ್ಟೋರಿ ಚಲನಚಿತ್ರದ ಈ ಒಂದು ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.
1: ಎದಳ ಮೇಲೆ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:54. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಸಂದೇಶವನ್ನು ಕಳಿಸಿದ್ರು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಗುಡ್ ಮಾರ್ನಿಂಗ್ ಅಂತ ಸಂದೇಶವನ್ನು ಕಳಿಸಿದರೆ ಮಂಡಿಕಲ್ ಕೃಪಾ, ಉಮೇಶ್ ಅವರು ಶುಭೋದಯ ಅಂತ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕಿಶನ್ ರೋಷನ್ ಶೋಭಾರಾಣಿ

0: ಹೆನಮಂತೇಗೌಡಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರು. ನಾಗರತ್ನ ಅವರು ರಾಜಾಜಿನಗರ ಇಂದ, ಕಸ್ತೂರ್ಬಾ ನಗರ ಇಂದ ರೋಹಿತ್ ವರ್ಧನ್, ಡಿಎಸ್ ನಾಗರಾಜು ಅವರು. ಓಕೆ, ಇನ್ನು ಗುಬ್ಬಿ ಚಿಂದಿಗೆರೆಯಿಂದ ತುಮಕೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಆನಂದ್ ಅವರು, ಬಿಂದು ಪ್ರಕಾಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಆಪ್ತ ರಕ್ಷಕ ಚಲನಚಿತ್ರದ ಈ ಒಂದು ಗೀತೆಯ ಮುಖಾಂತರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋ ಗುಳಿಯ ಸಚಿನ್ ಬನವಾಸಿ, 9 ಗಂಟೆಗೆ ಸರಿಯಾಗಿ ಸಖತ್ ಸಾಂಗು ಅಂತ ಹೇಳ್ತಾ ಬರ್ತೀನಿ. ಓಕೆನಾ? ನೀವು ಕೇಳಿ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಇದು. ಮತ್ತೆ ಭೇಟಿ ಆಗೋಣ.
1: ಸಮೀರ್.

ಸಮನಾದ ತೇಜ ಅನ್ನಿರೆಲ್ಲರೂ ಹೊಗೆಯು.

0: ನಾಗವಲ್ಲಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:04. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ನೀವು ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬಹುದು. ಅದಕ್ಕೆ ಏನು ಮಾಡಬೇಕು ಅಂತಂದರೆ 9480909013 9480909013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈಗ ಆಲ್ರೆಡಿ ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲೇ ಒಂದು ಹಾಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ಲೇಲಿಸ್ಟಲ್ಲಿ ರೆಡಿ ಮಾಡಿಟ್ಟಿದ್ದೀನಿ.

ಚಿತ್ರ ಅವ್ರದನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಗಾಳಿಪಟ ನದೀಮ್ ಧೀಮ್ತನ ಅಂತ ನಮ್ಮ ಹೃದಯದಲ್ಲೆಲ್ಲ ಈ ಒಂದು ನದೀಮ್ ಧೀಮ್ತನ ಆಗ್ತಾನೆ ಇದೆ ಅಲ್ವಾ. ಈ ಹಾಡನ್ನ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಆಗ ಅನ್ಸುತ್ತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಸದಾ ಕೇಳ್ತಾರಿ, ಕೇಳಿಸ್ತಾರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ರೆ ನಮಗೋಸ್ಕರ ಒಂದು ಸಖತ್ತಾಗಿರೋ ಸಾಂಗ್ಗಳನ್ನ ಪ್ರಸಾರ ಮಾಡಿ ಅಂತ ಖಂಡಿತವಾಗ್ಲೂ ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಆನಂದ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಸಹ ಹಾಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಫ್ಯಾಮಿಲಿ ಅವರು, ಮಂಜುಳಾ ಮುನಿಯಪ್ಪ ಪಂತ್ರಪಳ್ಳೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಇನ್ನು ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಹರೀಶ್ ಕುಮಾರ್ ಸ್ವರ್ಣ ಹರೀಶ್ ಕುಮಾರ್ ಅವರು ಸಹ ಮೆಸೇಜ್ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು, ನಂಬರ್ ಎಂಡಿಂಗ್ ವಿತ್ 290. ತುಮಕೂರಿಂದ ಗುಬ್ಬಿ ಚಿಂದಿಗೆರೆಯಿಂದ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರಾಜು ಅವರು ಜೊತೆಗೆ ಭಾಗ್ಯ ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ರಾಜಾಜಿ ನಗರ ಇಂದ, ಮಂಡಿಕಲ್ ಕೃಪಾ ಉಮೇಶ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಶಾಂತಿ ಎಚ್ ಪಿ ಜಯರಾಮ್, ಇನ್ನು ಶುಭೋದಯ ಕನ್ನಡ ಕಾಮನವಿಲ್ಲು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಎಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ ಬೆಂಗಳೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಸುಮಾ ತುಮಕೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸತೀಶ್ ಅವರು ಉಡುಪಿಯಿಂದ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ. ಈಗ ಸದ್ಯಕ್ಕೆ ಯಾವೆಲ್ಲ ಹಾಡುಗಳು ನಮ್ಮ ಪ್ಲೇಲಿಸ್ಟಲ್ಲಿ ಇವೆ ಅಂತ ಒಂದಾದ ಮೇಲೊಂದರಂತೆ ಮೂಡಿ ಬರುತ್ತೆ. ಇದೀಗ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಅವರು ಧ್ವನಿಯಾಗಿರುವಂತಹ ಗೌರಮ್ಮ ಚಲನಚಿತ್ರದ ಈ ಹಾಡು, ಚಿತ್ರ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480909013 9489 1013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ಸ್ಟುಡಿಯೋದಲ್ಲಿ ನಿಮ್ಮ ಸಂದೇಶಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಕಾರ್ನ ಆಕ್ಸೆಸಿಬಿಲಿಟಿ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ತುಂಬಾ ಜನಕ್ಕೆ ಬಹುತೇಕ ಮಂದಿಗೆ ಸಿಕ್ಕ ಹಾಗ ಒಂದು ಟ್ರೆಂಡ್ ಸೃಷ್ಟಿಯಾದಂತಹ ಒಂದು ಹಾಡಿದು ನನ್ನ ಪ್ರೀತಿಯ ಹುಡುಗಿ ಚಲನಚಿತ್ರದ ಒಂದು ಗೀತೆ. ಸುರೇಶ್ ಪೀಟರ್ ಮತ್ತು ವಿಜಯಶ್ರೀ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದರು. ನಾಗತಿಲ್ಲಿ ಚಂದ್ರಶೇಖರ್ ಅವರ ಸಾಹಿತ್ಯ ರಚನೆಯಲ್ಲಿ ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಎಸ್ಸಿಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ನಮಗೋಸ್ಕರ ಒಂದು ಸಖತ್ ಸಾಂಗ್ ಅನ್ನು ಪ್ರಸಾರ ಮಾಡಿ ಅಂತ ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ಇನ್ನು ಕಾಡತಿಪುರ್ನಿಂದ ಮುದ್ದಪ್ಪ ವೀರನಾಗಪ್ಪ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗಣೇಶ್ ಅವರು ಸಾಗರದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರದಿಂದ, ನಾಗಪೂಜಾ ಚಲನಚಿತ್ರದ ಹಾಡಿಗೋಸ್ಕರ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರು ಅಮರಾವತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಆರ್ ಪುರದಿಂದ ಬಲರಾಮ ವೆಂಕಟೇಶ್ ಶಿವಣ್ಣ ತರುಣ್ ಅವರು ಶುಭೋದಯ ನಮಸ್ಕಾರ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಬಾಗಲಕೋಟೆಯ ಪ್ರಭುಕುಮಾರ್ ಮತ್ತು ಕುಟುಂಬದವರು ಮಮತಾ ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಂಜಯನಹಟ್ಟೆ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ತ್ಯಾಗರಾಜ್ ಅಂಬಿಕಾ ನಿಶ್ಚಿಕ್ ನಾಯಕ್ ಅರ್ಜುನ್ ನಾಯಕ್ ಸವಿತಾ ಬಾಯಿ ಅವರು, ನಂಬರ್ ಎಂಡಿಂಗ್ ವಿತ್ 749 ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನ ಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಖತ್ ಸೂಪರ್ ಆಗಿರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ವೆಂಕಟೇಶ್ ಅವರು ಅಣ್ಣಿಗೆರೆಯಿಂದ, ನಂಬರ್ ಎಂಡಿಂಗ್ ವಿತ್ 928 ಮಂಜುನಾಥ್ ಕಲ್ಲತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ ಬಿಟಿಎಂ ಲೇಔಟ್ನಿಂದ, ನಂಬರ್ ಎಂಡಿಂಗ್ ವಿತ್ 548 ರವಿ ಎಂಎಚ್ ಕುಂದಾನಗರಿ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾದಂತಹ ಹಾಡು ಗಂಧದ ಗುಡಿ ಭಾಗ 2 ಚಲನಚಿತ್ರದ ಹಾಡು. ಜೀವದೇಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಬದುಕಿಗೆ ಸ್ಫೂರ್ತಿಯನ್ನು ನೀಡುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸೋನು ನಿಗಮದನಿಯಾದಂತಹ ಮುಸ್ಸಂಜೆ ಮಾತು ಚಲನಚಿತ್ರದ ಹಾಡು, ವಿ ಶ್ರೀಧರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ. ವೆಂಕಟೇಶ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಜೊತೆಗೆ ಬೆಳಗಾವಿಯಿಂದ ಸಂದೇಶ ಬರ್ತಾ ಇದೆ. ಉಮಾ ಅವರು ಹೆಚ್ ಎಂ ಟಿ ಲೇಔಟ್ನಿಂದ, ಹಾಯ್ ಸಚಿನ್, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಸಂಧ್ಯಾ ಸಂತೋಷ ರಸಜ್ಞ ವಸಂತಪುರ ಬೆಂಗಳೂರಿನಿಂದ, ಚಿಕ್ಕಮಗಳೂರಿನಿಂದ ಕುಸುಮ ಮುರಳಿಧರ್ ಅವರು ನಮಸ್ಕಾರ ಅಂತ. ಶ್ವೇತಾ ಎಸ್ರಾವ್ ಸುಳ್ಯಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸುಮಿತ್ರಾ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಸಿಪಾಯಿ ರಾಮು ಚಲನಚಿತ್ರದ ಹಾಡಿಗೋಸ್ಕರ ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರ ಇಂದ, ರಣರಂಗ ಚಲನಚಿತ್ರದ ಹಾಡಿಗೋಸ್ಕರ ಕೋಲಾರ ಮುಲವಾಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಾಚಯ್ಯ ಎಂ ಹಿರೇಮಠ್ ಅವರು. ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲ ಇಂದ, ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಮಹೇಶ್ ಹೊಸೂರು ಶಿಕಾರಿಪುರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೇಘನಾದೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆ ಇಂದ, ನಾಗೇಶ್ ಕೆಸಗೋಡು ಬೇಲೂರು ಹಾಸನ ಡಿಸ್ಟಿಕ್ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ರಮ್ಯಾ ಮಂಜುನಾಥ್ ಅವರು ದಾವಣಗೆರೆ ಇಂದ, ಖಂಡಿತವಾಗ್ಲೂ ನಿಮ್ಮ ಹಾಡು ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ. ದೀಕ್ಷಿತ್ ಕೃಪಾ ಚಳ್ಳಕೆರೆ ತಾಲೂಕು ಕೊರ್ಲಕುಂಟೆ ಗ್ರಾಮ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಸ್ತನ್ ಶಾ ರುಮನಗೌಡ ಕಾಳಗಿ ಕಲಬುರ್ಗಿ ಇಂದ, ನಮಸ್ಕಾರ ಸರ್ ಅಂತ. ಸುಧೀಂದ್ರ ಅವರು ಮಲ್ಲೇಶ್ವರ ಇಂದ ಸಂದೇಶವನ್ನು ಕಳಿಸಿ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ, ಖಂಡಿತವಾಗ್ಲೂ. ಸದ್ಯಕ್ಕೆ ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ತುಂಬ ಸಿಂಪಲ್ ಆಗಿ ಒಂದು ಸಂದೇಶವನ್ನು ಕಳಿಸ್ಕೊಡಿ. 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶ ಬರಲಿ. ಚಿತ್ರವರ್ಧನೆಯಾಗಿರುವಂತಹ ಗಟ್ಟಿ ಮೇಳ ಚಲನಚಿತ್ರದ ಹಾಡು ಇದೀಗ ಮೂಡಿ ಬರ್ತಾ ಇದೆ, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.
1: ಕುಣಿಬೇಕು ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸುಭಾಷ್.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:48. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ರೆ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಹರೀಶ್ ಕುಮಾರ್ ಸ್ವರ್ಣ, ಹರೀಶ್ ಕುಮಾರ್ ಜೆಪಿ ನಗರ ಬೆಂಗಳೂರಿನಿಂದ, ಹಾಯ್ ಸರ್ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ, ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿಯವರು, ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಸಾಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ವಿದ್ಯಾರಣ್ಯಪುರ ಇಂದ ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಇನ್ನು ಅಂಜನ್ ಕುಮಾರ್, ಲಲಿತ್ ಕುಮಾರ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ಪಾಪಮ್ಮ ಅವರು. ರಾಂಪುರ ಅರಸೀಕೆರೆ ತಾಲೂಕಿನಿಂದ ಉದಯ್ ಕುಮಾರ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸತೀಶ್ ಅವರು ಎನ್ಎಚ್ ನಗರಕೆರೆಯಿಂದ, ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗ ಇಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಸಖತ್ ಸಾಂಗ್ನಲ್ಲಿ ನಮಗೊಂದು ಸಖತ್ ಸಾಂಗ್ ಅನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್ ವೈಟ್ ಮಾಡ್ತಾ ಇರಿ ನಿಮ್ಮ ಸಂದೇಶಗಳು ನಿಮ್ಮ ಹಾಡುಗಳಿಗೋಸ್ಕರ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಕುನಲ್ ಗಂಜಾವಲ ಅವರ ಧ್ವನಿಯಾಗಿರುವಂತಹ ಮುಂಗಾರು ಮಳೆ ಚಲನಚಿತ್ರದ ಈ ಒಂದು ಹಾಡು ನಿಮಗಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:55. ಅಂದ್ರೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿರುತ್ತೆ, ಯಾಕೆಂತಂದ್ರೆ ಇದು ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು. ಹಾಡಿನ ಹಾರ ತುಂಬಾ ಚೆನ್ನಾಗಿತ್ತು, ನಾನು ಕೂಡ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಗೆ ಸಚಿನ್ ಬನವಾಸಿ ಸರಿಯಾಗಿ 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ಶುಭ ಮುಂಜಾನೆ. ನಿಮ್ಮ ಈ ದಿನದ ಆರಂಭ ಅತ್ಯಂತ ಸುಂದರವಾಗಿರಲಿ ಅಂತ ಹಾರೈಸ್ತಾ ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ನೇಹಿತರೆ, ಗಡಿಯಾರದಲ್ಲಿ ಈಗ ಸರಿಯಾಗಿ ಬೆಳಗ್ಗೆ 10 ಗಂಟೆಯ ಸಮಯ. ಅಂದ್ರೆ ನಮ್ಮ ನಿಮ್ಮ ಪ್ರೀತಿಯ ಸಿನಿ ಚಿಟ್ಟೆ ರೆಕ್ಕೆ ಬೆಚ್ಚೆ ನಿಮ್ಮ ಮನೆ ಮನಸ್ಸಿನ ಅಂಗಳಕ್ಕೆ ಬರುವಂತಹ ಟೈಮ್ ಇದು. ಇವತ್ತು ನಮ್ಮ ಸಿನಿ ಚಿಟ್ಟೆ ಹಾರ್ತಾ ಹಾರ್ತಾ ಬಂದು ಕೂತಿರುವಂತಹದ್ದು ಇಲ್ಲಿ ಗೊತ್ತಾ, ನಮ್ಮೆಲ್ಲರ ಜೀವನದ ಅತ್ಯಂತ ಸುಂದರ ಬಂಧದ ಮೇಲೆ. ಎಸ್, ಇವತ್ತಿನ ನಮ್ಮ ವಿಷಯ ಫ್ರೆಂಡ್ಶಿಪ್ ಮತ್ತು ಸಿನಿಮಾ, ಸ್ನೇಹ ಮತ್ತು ಚಂದನವನ. ಬದುಕಿನಲ್ಲಿ ಉತ್ತಮವಾದಂತಹ ಗೆಳೆಯರು ಮತ್ತು ಮನಸ್ಸಿಗೆ ಮುದ ನೀಡುವಂತಹ ಒಳ್ಳೆ ಸಿನಿಮಾಗಳಿದ್ರೆ ಯಾವುದೇ ಬೇಸರ ಹತ್ತಿರ ಬರಲ್ಲ ಅಲ್ವಾ? ಆ ಸುಂದರ ಸ್ನೇಹದ ನೆನಪುಗಳನ್ನ ಮೆಲ್ಕ ಹಾಕ್ತಾ ಶೋನ ಮೊದಲ ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಿಕೆ ಲೋಕ ಸ್ನೇಹ ಲೋಕ ಅನ್ನುವಂತಹ ಈ ಒಂದು ಗೀತೆ ಸ್ನೇಹ ಲೋಕ ಚಲನಚಿತ್ರದ ಟೈಟಲ್ ಟ್ರ್ಯಾಕ್. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಹತ್ತು ಗಂಟೆ 12 ನಿಮಿಷ ಆಗ್ತಾ ಇದೆ ಸ್ನೇಹಿತರೆ. ಸಿರಿ ಚಿಟ್ಟೆ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಒಂದು ಹಾಡನ್ನು ಕೇಳ್ತಾ ಇದ್ರೆ ತಕ್ಷಣ ನಮ್ಮ ಆತ್ಮೀಯ ಗೆಳೆಯರಿಗೆಲ್ಲ ಫೋನ್ ಮಾಡಿಬಿಟ್ಟು ಮಾತಾಡೋಣ ಅಂತ ಅನ್ಸುತ್ತಲ್ವಾ. ವೆಲ್ಕಮ್ ಟು ಬ್ಯಾಕ್ ಟು ಸಿನಿ ಚಿಟ್ಟೆ ಆನ್ FM ರೈನ್ಬೋ 101.3. ಸ್ನೇಹಿತರೆ, ಸ್ನೇಹ ಮತ್ತು ಸಿನಿಮಾ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 9480913 ಈ ನಂಬರ್ಗೆ. ನಾವೊಬ್ಬರೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದಕ್ಕೂ, ನಮ್ಮ ಸ್ನೇಹಿತರ ಬಳಗವನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಸಿನಿಮಾ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಆ ಟಿಕೆಟ್ ಕ್ಯೂನಲ್ಲಿ ನಿಂತು ಹರಟೆ ಹೊಡೆಯುವಂಥದ್ದು, ಈಗೆಲ್ಲ ಬಿಡಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ, ಬಟ್ ಒಂದು ಕಾಲದಲ್ಲಿ ಟಿಕೆಟ್ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ಪಡ್ಕೊಂಡು ಅಪ್ಪಿ ತಪ್ಪಿ ಏನಾದರೂ ಫುಲ್ ಹೌಸ್ ಆಯಿತು ಅಂತಂದರೆ ಇನ್ನೇನು ಕೊನೆ ಟಿಕೆಟ್ ತಗೊಳ್ಳೋಷ್ಟೊತ್ತಿಗೆ ಬಾಗಿಲಾಕ್ಬಿಡ್ತಾರೆ ಅಂದಾಗ ಎಷ್ಟು ಬೇಜಾರಾಗ್ತಿತ್ತಲ್ವಾ. ಎಸ್, ಆ ಕ್ಯೂನಲ್ಲಿ ನಿಂತು ಹರಟೆ ಹೊಡೆಯುವಂಥದ್ದಾಗಿರ್ಬೋದು, ಅಥವಾ ಇಂಟರ್ವೆಲ್ನಲ್ಲಿ ಪಾಪ್ಕಾರ್ನ್ ಶೇರ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಥಿಯೇಟರ್ ಒಳಗೆ ನೆಚ್ಚಿನ ನಟರ ಎಂಟ್ರಿಗೆ ಜೊತೆಯಾಗಿ ಚಪ್ಪಾಳೆ ತಟ್ಟೋದು, ಶಿಳ್ಳೆ ಹಾಕೋದು, ಆ ಖುಷಿನೇ ಬೇರೆ. ಸಿನಿಮಾ ಮುಗಿದ ಮೇಲೆಯೂ ಸಹ ಗೆಳೆಯರ ಜೊತೆ ಕೂತು ಆ ಕಥೆಯ ಬಗ್ಗೆ ಚರ್ಚೆ ಮಾಡುವಂತಹ ಕ್ಷಣಗಳು ಯಾವತ್ತಿಗೂ ಸಹ ಅಮರ ಮಧುರ. ಈ ಒಂದು ಸುಂದರ ಬಾಂಧವ್ಯಕ್ಕೆ ಸಲ್ಯೂಟ್ ಮಾಡ್ತಾ ಈಗ ಸದ್ಯಕ್ಕೆ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಯಾರೇ ನೀನು ಚೆಲುವೆ ಚಲನಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ.

ಸಿನಿಚಿಟಿಯ ಪಯಣ ಮುಂದುವರಿತಾ ಇದೆ ಸ್ನೇಹಿತರೆ. ನಮ್ಮ ಕನ್ನಡ ಚಿತ್ರರಂಗ ಅಂತ ಬಂದಾಗ ತೆರೆಯ ಮೇಲೂ ಮತ್ತು ತೆರೆಯ ಹಿಂದೆಯೂ ಸಹ ಅದ್ಭುತವಾದಂತಹ ಸ್ನೇಹವನ್ನು ನಾವು ಗಮನಿಸಿದ್ದೇವೆ. ಹಳೆಯ ದಿನಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ಅನನ್ಯ ರಿಯಲ್ ಲೈಫ್ ಹಾಗೂ ರೀಲ್ ಲೈಫ್ ಫ್ರೆಂಡ್ಶಿಪ್ ಆಗಿರಬಹುದು, ಸ್ನೇಹದ ಕಡಲಲ್ಲಿ ತರಹದ ಎವರ್ಗ್ರೀನ್ ಹಾಡುಗಳಾಗಿರಬಹುದು, ಗಾಳಿಪಟದ ಮೂವರು ಸ್ನೇಹಿತರ ಜರ್ನಿ, ಹೀಗೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಸಹ ಸ್ನೇಹದ ಮೌಲ್ಯವನ್ನು ನಮ್ಮ ಸಿನಿಮಾಗಳು ಎಷ್ಟು ಸುಂದರವಾಗಿ ತೋರಿಸಿಕೊಟ್ಟಿದ್ದಾವಲ್ವ. ಅಂತಹದ್ದೇ ಒಂದು ಅದ್ಭುತವಾದಂತಹ ಸ್ನೇಹದ ಮತ್ತೊಂದು ಹಾಡು ಇಲ್ಲಿ ನಿಮಗಾಗಿ ಕಾಯ್ತಾ ಇದೆ. ಶಂಕರ್ ಮಹದೇವನ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಗೆಳೆಯ ನಾಗೇಂದ್ರ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಚಾಂಗುವಳ ಚಾಂಗುವಳ ಚಾಂಗರೇ ಅನ್ನುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ನಿಮಗಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ನಾನು ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

ನಿಮ್ಮ ನೆಚ್ಚಿನ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸಿನಿ ಚಿಟ್ಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ

ಫೇಸ್ಬುಕ್ನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ತಿಮ್ಮರಾಯಸ್ವಾಮಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದೀಪಾ ಆನೇಕಲ್ ಅವರು ಓಕೆ, ಮತ್ತಿನ್ಯಾರು ಸಂದೇಶವನ್ನು ಕಳಿಸ್ತಾ ಇರುವಂತಹ ಅವರು ಸಂಧ್ಯಾ ವಸಂತಪುರ ಬೆಂಗಳೂರಿನಿಂದ. ನಮಸ್ತೆ ಸರ್, ನನ್ನ ಗೆಳತಿ ಕಾಲೇಜ್ ದಿನಗಳಲ್ಲಿ ನಾನು ನನ್ನ ಗೆಳತಿ ಪ್ರತಿ ತಿಂಗಳು ಬಸ್ ಪಾಸ್ ಮಾಡಿಸುವಾಗ ಆ್ಯಪಲ್ ಕೇಕು ಮತ್ತು ಪಫ್ಸ್ ತಿನ್ಕೊಂಡು ಹೋಗ್ತಾ ಇದ್ವಿ. ಇದು ಇಂದಿಗೂ ಸಹ ಮರ್ಯಾದ ಸಂಗತಿಯಾಗಿದ್ದು ನಾವು ಭೇಟಿಯಾದಾಗೆಲ್ಲ ಇದನ್ನು ಈಗಲೂ ಸಹ ನೆನಪು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ತುಂಬ ಸೂಪರ್ ಆಗಿರುವಂತಹ ಒಂದು ಫ್ರೆಂಡ್ಶಿಪ್ಪು ನಿಮ್ಮದು, ಹಾಗೆ ಉಳಿಸಿ ಬೆಳೆಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ದಿಗ್ಗಜರು ಚಲನಚಿತ್ರದ ಕುಚ್ಚಿಕ್ಕು ಕುಚ್ಚಿಕ್ಕು ಹಾಡಿಗೆ ತುಂಬ ಖುಷಿಯಾಯಿತು ಅಂತ ಕೆಎಚ್ ಬಿ ಕಾಲೋನಿ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಾಜ್ಕುಮಾರ್ ಕಾತರಕಿ ಅವರು. ಜೊತೆಗೆ ಜಾಲಿಡೇಸ್ ರಕ್ತ ಸಂಬಂಧಗಳ ಹಾಡು, ಈ ಹಾಡು ನಮ್ಗೆ ತುಂಬಾ ಇಷ್ಟ. ಫ್ರೆಂಡ್ಶಿಪ್ ಈ ವಿಚಾರದಲ್ಲಿ ಈ ಹಾಡು ತುಂಬಾ ನಮಗೆ ಆಪ್ಯಾಯಮಾನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉಷಾ ಅವರು ಅಲ್ಸೂರಿಂದ. ನಮ್ಮ ಮುಂದಿನ ಗೀತೆ ಅದೇ ಆಗಿದೆ, ಪ್ಲೇಲಿಸ್ಟಲ್ಲಿ ರೆಡಿಯಾಗಿ ಕೂತಿರುವಂತಹ ಗೀತೆ ಅದು. ಇನ್ನು ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಈ ಒಂದು ಫಸ್ಟ್ ಕ್ಲಾಸ್ ಸಾಂಗ್ ಸೂಪರ್ ಸರ್ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿ ನಗರ ಇಂದ. ಶುಭೋದಯ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ಸಹ ತುಂಬ ಚೆನ್ನಾಗಿ ಮೂಡಿಬಂತು ಅಂತ. ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮ್ರೇಶ್ ಅವರು ಫಿನ್ಲ್ಯಾಂಡ್ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ನಮ್ಗೆ ತುಂಬಾ ಖುಷಿಯಾಗುತ್ತೆ. ಎಸ್, ಓಕೆ. ಈಗ ಸದ್ಯಕ್ಕೆ ಮುಂದಿನ ಗೀತೆ ರಕ್ತ ಸಂಬಂಧಗಳ ಅನ್ನುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ಜಾಲಿ ಡೇಸ್ ಸಿನಿಮಾದ ಹಾಡು.

10:47 ಆಗ್ತಾ ಇದೆ ಸ್ನೇಹಿತರೆ. ಸಿನಿ ಚುಟ್ಟಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಸ್ನೇಹ ಮತ್ತು ಸಿನಿಮಾದ ಆಸಕ್ತಿದಾಯಕ ನಂಟಿನ ಬಗ್ಗೆ. ಸಿನಿಮಾ ಮುಗಿದ ಮೇಲೆ ಸ್ನೇಹಿತರೆಲ್ಲ ಒಂದು ಕಡೆ ಕುತ್ಕೊಂಡು ಆ ಸಿನಿಮಾದ ಬಗ್ಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ರಿವ್ಯೂ ಕೊಡ್ತಾರಲ್ಲ, ಆ ಕ್ಷಣ ನಿಜಕ್ಕೂ ಸಹ ತಮಾಷೆಯಾಗಿರುತ್ತೆ. ಯಾಕೆಂತಂದ್ರೆ ಕೆಲವರಿಗೆ ಸಾಹಿತ್ಯ ಇಷ್ಟವಾಗಿದ್ರೆ ಇನ್ನೊಬ್ಬರಿಗೆ ಸಂಗೀತ ಇಷ್ಟ ಆಗಿರುತ್ತೆ, ಮತ್ತೊಬ್ಬರಿಗೆ ನಟನೆ ಇಷ್ಟ ಆಗಿರುತ್ತೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರಿವ್ಯೂ ಇರುತ್ತೆ. ಹೀಗೆ ಪ್ರತಿಯೊಬ್ಬರ ಅಭಿಪ್ರಾಯವೂ ಬೇರೆ ಬೇರೆಯಾಗಿದ್ರು ಸಹ ಕೊನೆಗೆ ಎಲ್ಲರೂ ಸಹ ಸೇರಿಕೊಂಡು ಮತ್ತೊಂದು ಸಿನಿಮಾ ಯಾವಾಗ ನೋಡೋದು, ಯಾವ ಸಿನಿಮಾ ನೋಡೋದು ಅನ್ನುವಂತಹ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಶಿಷ್ಟವಾದಂತಹ ಕೆಮಿಸ್ಟ್ರಿಗೆ ಗೌರವವನ್ನ ಸಲ್ಲಿಸ್ತಾ ಮತ್ತೊಂದು ಸೂಪರ್ ಆಗಿರುವಂತಹ ಗೀತೆ ನಿಮಗೋಸ್ಕರ ರೆಡಿಯಾಗಿ ಕೂತಿದೆ. ಕಥೆಯೊಂದ ಹೇಳಿದೆ ಅನ್ನುವಂತಹ ಗೀತೆ ಫ್ರಮ್ ಕಿರಕ್ ಪಾರ್ಟಿ, ವರುಣ್ ರಾಮಚಂದ್ರಪ್ಪ ಮತ್ತು ಸಂಗಡಿಗರು ಉದನೆಯಾಗಿರುವಂತಹ ಒಂದು ಗೀತೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ ರಚನೆಯಲ್ಲಿ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ವರುಣ್ ರಾಮಚಂದ್ರ ವರ್ಧನೆಯಾಗಿರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಫ್ರಮ್ ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ ಹಾಡನ್ನು ನಾನು ಅಪೇಕ್ಷಿಸ್ತಿದ್ದೆ ಅಂತ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಉಷಾ ಅವರು ಅಲ್ಸೂರಿಂದ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬಾಗಲಕೋಟೆಯ ಪ್ರಭುಕುಮಾರ್, ಉಮಾದೇವಿ ಮತ್ತು ಮಂಜುನಾಥ್ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಇವತ್ತಿನ ಸ್ನೇಹದ ಹಾಡುಗಳು ತುಂಬಾನೇ ಇಷ್ಟ ಆಯಿತು ಅಂತ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಸಿನಿಮಾಗಳು ಬರ್ತವೆ ಹೋಗ್ತವೆ, ಆದರೆ ಈ ಸಿನಿಮಾಗಳನ್ನು ಜೊತೆಯಾಗಿ ನೋಡಿ ಕಟ್ಟಿಕೊಂಡಂತಹ ಸುಂದರ ನೆನಪುಗಳು ಮತ್ತು ಆ ಸ್ನೇಹಿತರು ನಮ್ಮ ಜೀವನದ ಉದ್ದಕ್ಕೂ ಸಹ ಜೊತೆ ಇರ್ತಾರೆ. ಇವತ್ತಿನ ಫ್ರೆಂಡ್ಶಿಪ್ ಮತ್ತು ಸಿನಿಮಾ ಈ ಸ್ಪೆಷಲ್ ಎಪಿಸೋಡ್ ನಿಮ್ಮ ಹಳೆಯ ಸ್ನೇಹಿತರನ್ನ ನೆನಪು ಮಾಡಿಕೊಂಡು ಅವರಿಗೆ ಒಂದು ಮಾತು ಮಾತಾಡೋದಕ್ಕೆ ಪ್ರೇರೇಪಣೆಯನ್ನು ನೀಡಿದೆ ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆ 10-11 ಈ ಒಂದು ಗಂಟೆಯ ಸಮಯ ನಿಮ್ಮೊಂದಿಗೆ ಮಾತಾಡಿದ್ದು, ನಿಮ್ಮ ಪ್ರತಿಕ್ರಿಯೆಗಳನ್ನು ಓದಿದ್ದು ಎಲ್ಲವೂ ಸಹ ತುಂಬಾನೇ ಖುಷಿ ಕೊಡ್ತು. ಸಮಯ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮುಂದಿನ ಶುಕ್ರವಾರ ಮತ್ತೊಂದು ಆಸಕ್ತಿದಾಯಕ ವಿಷಯದ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ದಿಸ್ ಇಸ್ ಯುವರ್ ಆರ್ಜೆ ಸಚಿನ್ ಬನವಾಸಿ. ಸೈನ್ ಆಫ್ ಮಾಡುವಂತಹ ಸಮಯ. ಪ್ರತಿಯೊಬ್ಬರಿಗೂ ಸಹ ಶುಭ ದಿನವಾಗಲಿ. ಶುಭ ದಿನ, ಹ್ಯಾವ್ ಎ ನೈಸ್ ಡೇ, ಬೈ ಬೈ, ಟೇಕ್ ಕೇರ್. ಈಗ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಸರಿಯಾಗಿ 11:08 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಕೆಲವೊಂದು ಫಸ್ಟ್ ಇಂಪ್ರೆಷನ್ಸ್ ನಮ್ಮಲ್ಲಿ ಎಷ್ಟೊಂದು ಆಪ್ತವಾಗಿರುತ್ತೆ ಅಂದ್ರೆ ಅದರಿಂದ ನಾವು ಜೀವನ ಪರ್ಯಂತ ಈಚೆ ಬರೆದಿರುವಷ್ಟು. ಇವತ್ತು ನಾವು ಜುಗಲ್ ಹ್ಯಾನ್ಸ್ಬರ್ಗ್ ಅವ್ರ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಈ ಹುಡುಗ ಮಾಸೂಮ್ ಚಿತ್ರದಲ್ಲಿ ಬಾಲನಟನಾಗಿ ಬೀರಿದ ಪ್ರಭಾವ ಅವಿಸ್ಮರಣೀಯ ಅಂತಾನೆ ಹೇಳಬಹುದು. ಆ ಚಿತ್ರದಲ್ಲಿನ ಅವರ ಪಿಳಿ ಪಿಳಿ ಕಣ್ಣಿನ ಮುಗ್ಧ ಮುಖ ಇದೆಯಲ್ಲ, ಅದು ಯಾವತ್ತಿಗೂ ಆಕರ್ಷಣೆ ಕಳ್ಕೊಳ್ಳೋದೇ ಇಲ್ಲ. ಜುಗಲ್ ಹ್ಯಾನ್ಸ್ ರಾಜ್ ಅವ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಜುಲೈ 26 ಅಂದ್ರೆ 2 ದಿನಗಳಿಗೆ ಮುಂಚೆ ಅವರು ಹುಟ್ಟುಹಬ್ಬನ ಆಚರಿಸಿಕೊಂಡಿದ್ದಾರೆ. ಅವರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಆಪ್ಕಿ ಪಸಂದ್ ನಿಮ್ಮಿಷ್ಟದ ಹಾಡುಗಳ ಸಾಲಿನಲ್ಲಿ. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಜುಗಲ್ ಹನ್ಸ್ರಾಜ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ. ನಿಮ್ಮಿಷ್ಟದ ಹಾಡು ಆಪ್ಕಿ ಪಸಂದ್ ಅಲ್ಲಿ ನಿಮ್ಮಿಷ್ಟದ ಗೀತಗಳ ಜೊತೆ ಜೊತೆಗೆ ಸಾಕ್ತಾ ಇದ್ವಿ. ಬಾಲನಟನಿಂದ ಮಕ್ಕಳ ಪುಸ್ತಕಗಳ ಲೇಖಕರಾಗಿ ಬಹುಮುಖ ಪ್ರತಿಭೆಯ ಜುಗಲ್ ಹನ್ಸ್ರಾಜ್ ಸಿಕ್ಕಾಪಟ್ಟೆ ಅವರ ದೂರವನ್ನು ಕ್ರಮಿಸಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು. ಶೇಖರ್ ಕಪೂರ್ ನಿರ್ದೇಶನದ ಮಾಸೂಮ್ ಚಿತ್ರದಲ್ಲಿ ಜುಗಲ್ ಹನ್ಸ್ರಾಜ್ ಅವರನ್ನ ಒಬ್ಬ ಪುಟ್ಟ ದುರ್ಬಲ ಬಾಲಕ ಅನ್ನೋ ಥರ ತೋರಿಸಿದ್ರು. ಸಾಕಷ್ಟು ಜನಕ್ಕೆ ನೆನಪಿರುತ್ತೆ. ಅವರು 80 ಮತ್ತು 90 ದಶಕದಲ್ಲಿ ಸಾಕಷ್ಟು ಜಾಹೀರಾತುಗಳ ಪ್ರಚಾರದ ಮೂಲಕನೂ ತುಂಬ ಪ್ರಸಿದ್ಧರು. 21ನೇ ವಯಸ್ಸಿನಲ್ಲಿ ಹನ್ಸ್ರಾಜ್ ಅವರು ಕೆಲವು ಚಲನಚಿತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ರು. ಮತ್ತು 2000 ಬಹುನಟರ ಚಿತ್ರ ಅಂದರೆ ಮಲ್ಟಿಸ್ಟಾರ್ ಮೊಹಬ್ಬತ್ತೆನ್ನಲ್ಲಿ ನಟಿಸಿದ್ರು. 2008 ಇವರೇ ಬರೆದ ರೋಡ್ ಸೈಡ್ ರೋಮಿಯೋ ಅನ್ನೋ ಒಂದು ಅನಿಮೇಟೆಡ್ ಚಿತ್ರಕ್ಕಾಗಿ ಸಾಕಷ್ಟು ಸುದ್ದಿಯಲ್ಲಿದ್ದರು. ಈ ಅನಿಮೇಟೆಡ್ ಚಿತ್ರದ ಬಗ್ಗೆ ಮತ್ತೆ ಮಾತಾಡ್ತೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತಿನ ಆಪ್ಕೆ ಪಸಂದ್ನಲ್ಲಿ ನಾವು ಮಾತಾಡ್ತಾ ಇರೋದು ಹನ್ಸ್ ರಾಜ್ ಅವರ ಬಗ್ಗೆ, ಜುಗಲ್ ಹನ್ಸ್ ರಾಜ್ ಅವರ ಬಗ್ಗೆ. 2008 ಹನ್ಸ್ ರಾಜ್ ಅವರು ಬೀದಿ ನಾಯಿಗಳ ಬಗ್ಗೆ ಅನಿಮೇಟೆಡ್ ಚಿತ್ರವೊಂದನ್ನು ಬರೆದು ನಿರ್ದೇಶನ ಕೂಡ ಮಾಡಿದ್ರು. ರೋಡ್ ಸೈಡ್ ರೋಮಿಯೋ ಅಂತ ಆ ಚಿತ್ರಕ್ಕೆ ಹೆಸರನ್ನು ಕೊಟ್ಟರು. ಡಿಸ್ನಿ ಸ್ಟುಡಿಯೋಸ್ ಮತ್ತು ಯಶ್ರಾಜ್ ಫಿಲ್ಮ್ಸ್ ಬಿಡುಗಡೆ ಮಾಡಿದ ಈ ಚಿತ್ರ ಅತ್ಯುತ್ತಮ ಅನಿಮೇಷನ್ ಚಿತ್ರ ಮತ್ತು ಅತ್ಯುತ್ತಮ ನಿರ್ದೇಶಕ ಸೇರಿದಂತೆ 3 ರಾಷ್ಟ್ರೀಯ ಪ್ರಶಸ್ತಿಗಳನ್ನೂ ಕೂಡ ಗೆಲ್ತು. ಅದರ ಅದಾದಮೇಲೆ ಅವರು ಯಶ್ರಾಜ್ ಫಿಲ್ಮ್ಸ್ಗೋಸ್ಕರ ಪ್ರಿಯಾಂಕಾ ಚೋಪ್ರಾ ಅವರನ್ನು ನಾಯಕಿಯಾಗಿ ನಟಿಸಿದ ಪ್ಯಾರ್ ಇಂಪಾಸಿಬಲ್ ಅನ್ನೋ ಇನ್ನೊಂದು ರೊಮ್ಯಾಂಟಿಕ್ ಹಾಸ್ಯ ಚಿತ್ರನ ಕೂಡ ನಿರ್ದೇಶನ ಮಾಡಿದ್ರು. ಆದರೂ ಅದು ಜುಗಲ್ಗೋಸ್ಕರ ಸಾಕಷ್ಟು ಪ್ರಮಾಣದ ಕೆಲಸ ಅಂತ ಅನ್ನಿಸ್ಲಿಲ್ಲ, ಅವರನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತ ಆಯಿತು. ಸೊ ಹಜ್ರಾಜ್ ಅವ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಅಪ್ಕಿ ಪಸಂದ್ ಹಾಡುಗಳ ಈ ಸಾಲಿನಲ್ಲಿ ಮತ್ತೆ ಮುಂದಿನ ಗೀತೆಗಳು ಮೂಡಿ ಬರ್ತಾ ಇದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ, ನಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ. ಅರಶಿನಕುಂಟೆಯಿಂದ ನಳಿನಾ ಮತ್ತು ಸುಧಾಮೂರ್ತಿ ಅವರು ಸಂದೇಶ ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೆಚ್ ಆರ್ ರುದ್ರಸ್ವಾಮಿ ಅವರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ. ಸುಭಾನ್ ಕೋರಿ ಹಂಪಸಾಗರದಿಂದ ಮತ್ತೆ ಹಿರಮಲಿ ವರ್ಮಾ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ. ಸದಾಶಿವ ಹುಲಗೂರ್ ಮತ್ತೆ ಕಿಶನ್ ರೋಷನ್ ಶುಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಗೋವಿಂದ ಮನನ್ ಕೋಲಾರದಿಂದ ಸಂದೇಶನ ಕಳಿಸಿದ್ದಾರೆ. ಹಿಂದಿ ಚಿತ್ರಗಳ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಸುಮಿತ್ರಾ ಸಂಡೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಜೊತೆಗೆ ಹರೀಶ್ ಮಲ್ಲೇಶ್ವರಂಯಿಂದ ನೀವು ಹಾಕಿದ ಹಾಡು ಎಲ್ಲವೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ, ಇದು ನಿಮ್ಮದೇ ಇಷ್ಟದ ಹಾಡುಗಳು. ವಾಸುಕಿ ಡೋಯಿ ಜೋಸೆ ಸಾಗರದಿಂದ ಸಂದೇಶನ ಕಳಿಸಿದರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿಯವರ ಸಂದೇಶ ಕೂಡ ತಲುಪಿದೆ ನಿಮ್ಮೆಲ್ಲರಿಗಾಗಿ. ಮುಂದಿನ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನವಿಲು 101.3.

ಇವತ್ತಿನ ಆಪ್ಕೆ ಪಸಂದ್ ನಿಮಿಷ್ಟದ ಹಾಡುಗಳ ಈ ಸಾಲಿನಲ್ಲಿ ಸಾಕಷ್ಟು ಹಾಡುಗಳನ್ನ ಕೇಳ್ತಾ ಇದ್ರಿ. ಜುಗಲ್ ಹನ್ಸ್ರಾಜ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ನಾಜರುದ್ದೀನ್ ಶಾ ಮತ್ತೆ ಶಬಾನಾ ಆಜ್ಮಿ ಅವರು ನಟಿಸಿ ಶೇಖರ್ ಕಪೂರ್ ಅವರು ನಿರ್ದೇಶಿಸಿದ ಸಾಕಷ್ಟು ಚಿತ್ರಗಳು ಇಲ್ಲಿ ಇತ್ತು. ಅದ್ಭುತ ಮಾಸೂಮ್ ಚಿತ್ರ ಅದರಲ್ಲೊಂದು. ಬಾಲ ಕಲಾವಿದರಾಗಿ ಜುಗಲ್ ಹನ್ಸ್ರಾಜ್ ಅವ್ರನ್ನ ಇದರಲ್ಲಿ ನಾವು ನೋಡಬಹುದು. ಅವರ ವೃತ್ತಿ ಜೀವನ ಒಂಥರ ಶುರುವಾಗಿದ್ದು ಅಲ್ಲಿಂದಾನೆ ಅಂತ ಹೇಳ್ಬಹುದು. 9 ವರ್ಷದ ಹುಡುಗ ಅದರಲ್ಲಿ ಒಂಥರ ಒಂದು ವಿವಾಹೇತರ ಸಂಬಂಧದಿಂದ ಬಂದಿದ್ರಿಂದ ಹುಡುಗ ಹುಟ್ಟಿದ್ರಿಂದ ಮಲತಾಯಿ ಇವನನ್ನ ತನ್ನ ಕುಟುಂಬದ ಭಾಗ ಅಂತ ಒಪ್ಕೊಳ್ಳೋ ಅಂತ ಮನಸ್ಥಿತಿಯಲ್ಲಿ ಇರಲ್ಲ. ಈ ಒಂದು ಈ ಪ್ರತಿಕೂಲ ಪರಿಸ್ಥಿತಿನ ಪರಿಸ್ಥಿತಿಯಲ್ಲಿ ತನ್ನ ಮುಗ್ಧತೆಯನ್ನ ಗೆಲ್ಲುವ ಈ ಬಾಲನಟನ ನಟನೆ ಸಾಕಷ್ಟು ವಿಶಿಷ್ಟವಾದದ್ದು ಅಂತಾನೆ ಹೇಳಬಹುದು. ಬಾಲಕ ಹನ್ಸ್ರಾಜ್, ವಿಕ್ಸ್, ವೇಫರ್ ಮತ್ತೆ ಸಫುಲ್ ಹೀಗೆ ಅನೇಕ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಜಾಹೀರಾತುಗಳಲ್ಲೂ ಕೂಡ ಸಾಕಷ್ಟು ಜನಪ್ರಿಯರಾದರು. ಆ ಜಾಹೀರಾತುಗಳನ್ನ ಟಿವಿಯಲ್ಲಿ ಆಪ್ತವಾಗಿ ನೋಡ್ತಿದ್ದ ಅಂತಹ ಕಾಲ ಕೂಡ ನಮಗೆ ನೆನಪಾಗುತ್ತೆ. ವಿಜಯಪುರದಿಂದ ಇಸ್ಮಾಯಿಲ್ ಸಂದೇಶನ ಕಳಿಸಿದ್ರೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಾಜಾರಾಮ್, ವಸುಧಾ, ಮಂಜೇಶ್ವರ ಕಾಸರಗೋಡಿಂದ ಮತ್ತೆ ಎನ್ ಆರ್ ಪ್ರಸಾದ್ ಅವರ ಜೊತೆಗೆ ವಿಲಿಯಂ ಪಲ್ಲಡ ಪುತ್ತೂರಿಂದ ಸಂದೇಶನ ಕಳಿಸಿದ್ದಾರೆ. ದೀಪಶ್ರೀಯವರ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಚಂದ್ರಶೇಖರ್, ರಿಷಭ್, ದೇವರಾಯ, ಲಕ್ಷ್ಮೀ, ಪಂಚಮ, ಅಂಜನ್ ಕುಮಾರ್, ಲಲಿತಾ ಕುಮಾರ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮಿಷದ ಹಾಡುಗಳು ಮುಂದುವರಿತಾ ಇದೆ. ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಜುಗಲ್ ಹನ್ಸ್ರಾಜ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಅಪ್ಕೆ ಪಸಂದ್ ನಿಮಿಷದ ಹಾಡುಗಳ ಸಾಲಿನಲ್ಲಿ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. 1998 ಜುಗಲ್ ಅವರ ಸ್ನೇಹಿತ ಕರಣ್ ಜೋಹರ್ ಅವರ ಕುಚ್ ಕುಚ್ ಹೋತಾಯಿ ಚಿತ್ರದ ಶೀರ್ಷಿಕೆ ಗೀತೆಗೂ ಕೂಡ ಟ್ಯೂನ್ ಸಂಯೋಜನೆ ಮಾಡಿದರು. 2008 ಕಂಪ್ಯೂಟರ್ ಅನಿಮೇಟೆಡ್ ಚಲನಚಿತ್ರ ರೋಡ್ ಸೈಡ್ ರೋಮಿಯೋ ಬಗ್ಗೆ ಅಂತೂ ನಾವು ಮಾತಾಡಿದ್ವಿ. ಇನ್ನು 2017 ಹನ್ಸ್ರಾಜ್ ಕ್ರಾಸ್ ಕನೆಕ್ಷನ್ ದ ಬಿಗ್ ಸರ್ಕಸ್ ಅಡ್ವೆಂಚರ್ ಅನ್ನೋ ಕಾದಂಬರಿನೂ ಕೂಡ ಪ್ರಕಟಣೆ ಮಾಡಿದ್ರು. ಇದು ಇವತ್ತಿನ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 1 ಗಂಟೆಗೆ ವಾಪಸ್ ಆಗ್ತೀನಿ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ನವಿಲುಗರಿ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಆಶಾ ವಿಶ್ವನಾಥ್ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ನಿಮ್ಮ ಜೊತೆಯಾಗಿದ್ದಾರೆ. ರೆಡಿನಾ ಆಶಕ?
1: ಹಲೋ, ಹೌ ಆರ್ ಯು?
0: ಸೊ ನಿಮ್ಮ ಧ್ವನಿ ಕೇಳಿದ ತಕ್ಷಣನೇ ವಾಪಸ್ ನವಿಲು ನವಿಲಿನ ಗರಿ ಗೆದರತ್ತೆ ಅಂತ ಅನ್ಸುತ್ತೆ.
1: ಕಲರ್ಫುಲ್ ಕಲರ್ಫುಲ್
0: ಕಾಯ್ತಾ ಇರ್ತಾರೆ ಇವತ್ತಿನ ಅವಾಗಲೇ ಹಾಡಿನ ಲಿಸ್ಟ್ ರೆಡಿ ಆಗಿದೆ. ಒಳ್ಳೊಳ್ಳೆ ಗೀತೆಗಳನ್ನ ನಿಮ್ಗೆ ಕೇಳಿಸ್ತಾರೆ. ಇನ್ನು ಮಾತಂತೂ ಗೊತ್ತೇ ಇದೆ, ಅವರ ಮಾತುಗಳನ್ನ ಕೇಳಕ್ಕೆ ತಯಾರಾಗಿ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.5%

0: ಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾ ರಾಮ್ ಕೌಲ್ಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1 ಲಕ್ಷ ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರುವವರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 205,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಹೌದ್ರಿ, ನಿಮ್ಮ ಮನೆ ಬಾಗಿಲು ತಟ್ಟಲು, ನಿಮ್ಮ ಹೃದಯದ ಬಾಗಿಲು ತಟ್ಟಲು, ನಿಮ್ಮ ಮನಸ್ಸುಗಳನ್ನ ಕಿವಿಗಳನ್ನ ಮುಟ್ಟಲು ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಿ, ಆದ್ರೆ ಸದ್ಯಕ್ಕೆ ರೇಡಿಯೋ ಆನ್ ಮಾಡಿಬಿಟ್ಟು 101.3 ಟ್ಯೂನ್ ಮಾಡಿರೋರೆಲ್ಲರೂ ಮನೆ ಮುಂಬಾಗ್ಲು ಹಾಕಿದ್ದೀರಾ ನೋಡ್ಕೊಂಬಿಡಿ, ಹಿಂದ್ಗಡೆ ಬಾಗ್ಲು ಹಾಕಿದ್ದೀರಾ ನೋಡ್ಕೊಂಬಿಡಿ. ಯಾರಿಗೆ ಗೊತ್ತು ಗ್ರಾಚಾರ ಕೆಟ್ಟರೆ ಯಾವ ಬಾಗ್ಲಿಂದ ಯಾರು ನುಗ್ತಾರೋ ಒಳಗೆ ಅಲ್ವಾ? ಒಂಥರ ಅದೇ ಥರ ವಿಷಯಗಳು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ತಿಂಗಳ ಕೊನೆಯ ಮಂಗಳವಾರ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ನಡೆಸಿಕೊಡ್ತಿರೋ ಈ ತಿಂಗಳ ಕೊನೆಯ ನವಿಲುಗರಿ ಕಾರ್ಯಕ್ರಮಕ್ಕೆ ಸ್ವಾಗತ.

ಸುಸ್ವಾಗತ. ಎಸ್ ಆಫ್ ಕೋರ್ಸ್, ನಿಮ್ಮ ಮನಸ್ಸಿನ ಮಾತಿಗೆ ದನಿ ಆಗ್ತಿರುವುದು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಇವತ್ತಿನ ಟಾಪಿಕ್ ಕೂಡ ವಿಶೇಷ, ವಿಶಿಷ್ಟ, ವಿಭಿನ್ನ. ಇದು ಒಂದು ಅದ್ಭುತ ವಿಷಯ ಅಂತಾನೇ ಹೇಳಬಹುದು. ಈ ವಿಷಯ ಕೇಳಿದ್ರೆ ಅರೆ ಇದೇನಿದು ನಮ್ಮನೇಲಿರೋ ಈ ಇಂಥವರ ಬಗ್ಗೆ ಅಲ್ವಾ ಅಂತನೋ, ಅರೆ ಇದು ಅವ್ರ ಬಗ್ಗೆ ಅಲ್ವಾ ಅಂತನೋ, ಆರ್ ನಿಮ್ಮ ಒಳ ಮನಸ್ಸಿಗೆ ಅಯ್ಯಯ್ಯೋ ಇದು ನನ್ನದೇ ಕಥೆ ಅಲ್ವಾ ಅನ್ನಿಸಬಹುದು. ಬೇಕಾದ್ರೆ ಬೆಟ್ ಕಟ್ತೀರಾ? ಕಾರ್ಯಕ್ರಮದ ವಿಷಯ ಏನಪ್ಪ ಅಂದ್ರೆ ನಂದೇ ನಡಿಬೇಕ್ರಿ, ಎಲ್ಲರೂ ನನ್ನನ್ನೇ ಹೊಗಳಬೇಕು ಅನ್ನುವವರ ಕಥೆ ವ್ಯಥೆ. ಇದು ಈ ಸ್ವಭಾವ ಅಹಂಕಾರನ, ಸ್ವಮೋಹನ, ಅಥವಾ ಅಂಥವರ ಒಳಗಿರುವ ಅಭದ್ರತೆನ ಒಗಟನ್ನ ಬಿಡಿಸ್ತಾ ಹೋಗೋಣ ಇವತ್ತಿನ ಈ ಮನಸ್ಸಿನ ಮಾತಲ್ಲಿ. ನಿಮಗೇನಾದರೂ ಈ ವಿಷಯದ ಬಗ್ಗೆ ಹೇಳಬೇಕು, ಕೇಳಬೇಕು ಅಂದರೆ ನಿಮಗೆ ಗೊತ್ತಲ್ಲ ನಂಬರ್, ಮೆಸೇಜ್ ಮಾಡಿ 9480901013.

ಮನಸ್ಸಿನ ಯೋಚನೆ ಬಿಟ್ಟು ನಾನು ನನ್ನದು ಅನ್ನೋದನ್ನ ಬಿಟ್ಟು ಬಿಟ್ರೆ ಆಹಾ, ಪ್ರಪಂಚ ಎಲ್ಲ ಬ್ಯೂಟಿಫುಲ್ ರೀ. ನೋಡಿ, ಕೆಲವ್ರು ಇರ್ತಾರೆ ತಾವು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕು, ನಾವು ಹೇಳಿದ್ದೇ ಸರಿ, ನಾನು ತೆಗೆದುಕೊಂಡ ನಿರ್ಧಾರನೇ ಅಂತಿಮ ಅಂಥವ್ರನ್ನ ಅವ್ರಿಗೆ ವಿರೋಧಿಸಿದ್ರೆ ಸಿಕ್ಕಾಪಟ್ಟೆ ಕೋಪ, ಹೊಗಳಿದ್ರೆ ಮಾತ್ರ ಆಹಾ ನೀನೇ ಇಂದ್ರ ನೀನೇ ಚಂದ್ರ ಅಂತ ಅನ್ನೋ ಅಷ್ಟು ಪ್ರೀತಿ ಉಕ್ಕಿ ಹರಿಸ್ತಾರೆ. ನಿರ್ಲಕ್ಷಿಸಿದ್ರೆ ಅಂದರೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ದ್ವೇಷ ಸಾಧಿಸ್ತಾರೆ. ಇಂಥ ವ್ಯಕ್ತಿಗಳು ನಮ್ಮ ಮನೇಲಿರಬಹುದು, ಕಚೇರಿಲಿರಬಹುದು, ನೀವು ಕೆಲಸ ಮಾಡುವಂಥ ಆಫೀಸ್ಗಳಲ್ಲಿ ಅಥವಾ ರಾಜಕೀಯದಲ್ಲೂ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ಕೆಲವೊಮ್ಮೆ ಅದು ನಾವೇ ಆಗಿರಬಹುದು. ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಮೆಚ್ಚುಗೆ ಅನ್ನೋದು ಬೇಕೇ ಬೇಕು. ನೋಡಿ, ಸಣ್ಣ ಮಕ್ಕಳಿಂದನೂ ಈ ಒಂದು ಬುದ್ಧಿ ನಮ್ಮನ್ನು ಹಿಂಬಾಲಿಸ್ತಾನೇ ಇರುತ್ತೆ. ಒಂದು ಮಗುಗೆ ಏ ನೀ ಎಷ್ಟು ಚೆನ್ನಾಗಿ ಓದ್ತೀಯಾ ಅಂದರೆ ಅದಕ್ಕೆ ಭಾರಿ ಖುಷಿ. ಏನೋ ಒಂದು ಗೇಮ್ಸಲ್ಲಿ ಗೆದ್ದಿರುತ್ತೆ ಅಥವಾ ಏನೋ ಒಂದು ರೈಮ್ ಅಥವಾ ಒಂದು ರೆಸಿಟೇಷನ್ ತುಂಬ ಚೆನ್ನಾಗಿ ಹೇಳುತ್ತೆ, ಒಂದು ಹಾಡು ತುಂಬ ಚೆನ್ನಾಗಿ ಹಾಡುತ್ತೆ ಅಂದ್ಬಿಟ್ರೆ ಆ ಮಗುಗೆ ಸಂತೋಷ ಅನ್ನೋ ಸಂತೋಷ. ಹಾಗೆ ಕಲಾವಿದ ಅಂತ ಅನ್ನಿಸ್ಕೊಂಡವನಿಗೆ ನೀವು ಅವನಿಗೆ ಸಂಭಾವನೆ ಅಂತಾಗಲಿ ಫೀಸ್ ಅಂತಾಗಲಿ ವಾಟ್ ಎವರ್ ಇಟ್ ಇಸ್ ಒಂದು ಕೋಟಿ ರೂಪಾಯಿ ಕೊಟ್ಟರೂ ಅವನಿಗೆ ಅಷ್ಟೊಂದು ಸಮಾಧಾನ ಆಗದೇ ಇರ್ಬೋದು. ಆದರೆ ತುಂಬಿದ ಸಭಾಂಗಣದಲ್ಲಿ ಆ ಕಲಾವಿದನಿಗೆ ಚಪ್ಪಾಳೆ ಕೊಟ್ಟುಬಿಟ್ರೆ ಆಹಾ, ಎಲ್ಲಿಲ್ಲದ ಸಂತೋಷ. ಇನ್ನು ಒಬ್ಬ ಕೆಲಸ ಮಾಡೋ ಅಂಥವ್ರಿಗೆ ಪ್ರಶಂಸೆ ಇರಬೇಕು, ಕೊಲೀಗ್ಸಿಂದ ಆಗಿರಬಹುದು ಅಥವಾ ಬಾಸಿಂದ, ಏ ಏನ್ರಿ ಈ ಪ್ರಾಜೆಕ್ಟ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಬಿಟ್ರಿ ಅಂತ ಅಂದ್ಬಿಟ್ರೆ ಅದು ತುಂಬ ಖುಷಿ ಕೊಡುವಂತಹ ಸಮಾಚಾರ. ಅದು ಸಹಜ ಕೂಡ, ಎಲ್ಲರೂ ಹೊಗಳಿಕೆನ ಇಷ್ಟಪಡ್ತಾರೆ, ಪ್ರಶಂಸೆ ಬೇಕು ಅನ್ನೋದು ಇಟ್ಸ್ ವೆರಿ ವೆರಿ ನಾರ್ಮಲ್ ಆ್ಯಂಡ್ ಕಾಮನ್. ಇದು ಸಮಸ್ಯೆ ಅಲ್ಲ. ಆದರೆ ಸಮಸ್ಯೆ ಆಗೋದು ಯಾವಾಗ? ಪ್ರಶಂಸೆ ಸಿಗಲೇಬೇಕು ಅನ್ನುವಾಗ ಸಮಸ್ಯೆ ಶುರುವಾಗೋದು. ಹಾಗೆ ಈ ಥರ ಹೊಗಳಿಕೆಗೆ ವ್ಯಸನಿಯಾಗಿರೋರ್ನ ನೀವು ಕಂಡಿದ್ದೀರಾ? ಮೆಸೇಜ್ ಮಾಡಿ, ಗೊತ್ತಲ್ಲ ನಿಮಗೆ ನಂಬರ್ 9480901013. ನಾನಿದ್ದೀನಿ ಇವತ್ತು ನಿಮ್ಮ ಮನಸ್ಸಿನ ಮಾತಿಗೆ ದನಿಯಾಗೋದಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಈ ಥರ ಹೊಗಳಿಕೆ ಬೇಕೇ ಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರೋ ಅಂಥವ್ರು ನಿಮ್ಗೆ ಯಾರಾದರೂ ಗೊತ್ತಾ? ಮೆಸೇಜ್ ಮಾಡಿ.

ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರಾ 101.3 ನಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. 12:20:33 ಈ ಹೊತ್ತಿನಲ್ಲಿ ನಾನಿರುವುದು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ನಿಮ್ಮ ಮನಸ್ಸಿನ ಮಾತಿಗೆ ದನಿ ಆಗ್ತಿರೋದು ನಾನೇ. ಎಸ್, ನಾನೇ ರೀ, ನಾನೇ. ಈ ಥರ ಸ್ವಭಾವದವರು ಸಾಮಾನ್ಯವಾಗಿ ತಾವೇನೋ ಕಡೆ ದಬ್ಬಾಕ್ಬಿಟ್ಟಿದ್ದೀವಿ, ನಾವು ಒಂಥರ ವಿಶೇಷ ವ್ಯಕ್ತಿ ಅಂತ ತಮ್ಮಂತಾವೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಬಗ್ಗೆನೇ ಹೆಚ್ಚು ಮಾತಾಡ್ಕೊಳ್ಳೋದು, ಆಮೇಲೆ ಬೇರೆಯವ್ರ ಬಗ್ಗೆ ಬಿಲ್ಕುಲ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದು, ಇಲ್ಲ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ, ಟೈಮೇ ಕೊಡಲ್ಲ. ಟೀಕೆ ಮಾಡಿಬಿಟ್ರಂತೂ ಬೈ ಚಾನ್ಸ್ ಮುಗದೇ ಹೋಯಿತು. ಇವರು ಅದನ್ನು ಸಹಿಸ್ಕೊಳ್ಳೋದೇ ಇಲ್ಲ. ತಪ್ಪು ಅವರೇ ನಿಜವಾಗ್ಲೂ ಮಾಡಿದ್ರು ಅವರು ಒಪ್ಕೊಳ್ಳೋ ಮನಸ್ಥಿತಿಲಿ ಯಾವಾಗಲೂ ಇರೋದಿಲ್ಲ. ಎಲ್ಲರೂ ಸದಾಕಾಲ ತಮ್ಮ ಸುತ್ತಾನೇ ಸುತ್ತಾ ಇರಬೇಕು ಅಂತ ಬಯಸ್ತಾರೆ ಇಂತಹ ಮನಸ್ಥಿತಿ ಇರೋರು. ಇಂಥ ಒಂದು ಪರ್ಸನಾಲಿಟಿಗೆ ನಮ್ಮ ಮನಃಶಾಸ್ತ್ರದಲ್ಲಿ ಅಂದರೆ ಸೈಕಾಲಜಿಲಿ ಒಂದು ಪದ ಇದೆ, ನಾರ್ಸಿಸಿಸಮ್ ಅಂತ. ಈಗ ಹೇಳಿದ್ನಲ್ಲ, ಕೆಲವು ಗುಣಲಕ್ಷಣಗಳು ಇವೆಲ್ಲ ನಾರ್ಸಿಸ್ಟಿಕ್ ಟ್ರೇಟ್ಸ್ ಅಂತ ಕರೆಸ್ಕೊಳ್ಳುತ್ತವೆ. ಹಾ, ಈಗ ಹೇಳಿ, ಯಾವುದಾದ್ರೂ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಪ್ಪಿರಬಹುದು ಅಂತ ಒಪ್ಕೊಳ್ಳೋದು ನಿಮಗೆ ಕಷ್ಟನಾ, ಅಥವಾ ಇಟ್ಸ್ ಓಕೆ

ಸುಲಭವಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತೀರಾ, ಇದನ್ನು ತಿಳಿಸಿ ನಮಗೆ. ಆದರೆ ಈಗ ಸದ್ಯಕ್ಕೆ ನಮಗಂತೂ ಹೊಗಳಿಕೆ ಹೆಸರು ಬೇಡ ಮೇಡಮ್, ನಮಗೆ ಮಾಹಿತಿ ಮನೋರಂಜನೆ ಬೇಕು, ಅದಕ್ಕೋಸ್ಕರ ನಾವು ಕಾಯುವೆವು ಅಂತ ಯಾರು ನಂಬರ್ ಎಂಡಿಂಗ್ ವಿತ್ 7353 ಹೇಳ್ತಾ ಇದ್ದೀರಾ? ಎಲ್ಲವೂ ಭರಪೂರವಾಗಿ ಸಿಗುವಂತಹ ಸ್ಟೇಷನ್ ಆಫ್ ದ ನೇಷನ್ ಅಂತ ಹೇಳಿದ್ರೆ 101.3 FM ರೇನ್ಬೋ. ಸದ್ಯಕ್ಕೆ ಈ ಹಾಡು ಕೇಳಿ. ವೆಲ್, ಈಗ ಪ್ರಸಾರ ಆಗ್ತಿರುವಂತಹ ಎಲ್ಲ ಹಾಡುಗಳಲ್ಲೂ ಒಂದು ಬೇಡ, ಕ್ಲೂ ಕೊಡೋದು ಬೇಡ, ಏನು ವಿಶೇಷತೆ ಹೇಳಿ ನೋಡುವ. ಮೆಸೇಜ್ ಮಾಡಿ 9480901013.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯಾಜಿಕಲಿ ಯೋರ್ಸ್ 101.3 FM ರೇನ್ಬೋದಲ್ಲಿ ನೀವಿದ್ದೀರ. 12:31:54 ಈ ಹೊತ್ತಿನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನನ್ನ ಹೆಂಡತಿ ಮನೆಯಲ್ಲಿ ತಾನು ಹೇಳಿದ್ದೇ ನಡಿಬೇಕು ಅಂತ ಹಠ ಮಾಡ್ತಾಳೆ ಮೇಡಮ್. ಉದಾಹರಣೆಗೆ ಪೂಜೆ ಸಮಯದಲ್ಲಿ ಸೊಸೆಗೆ ದೀಪ ಹಚ್ಚೋದಕ್ಕೆ ಬಿಡಲ್ಲ, ತಾನೇ ಹಚ್ಚಬೇಕು, ಆಗಲೇ ಮಂಗಳಕರ ಅಂತ ಹಠ ಹಿಡಿತಾಳೆ. ಇದು ಒಳ್ಳೆ ಸ್ವಭಾವ ಅಲ್ಲ, ಏನ್ ಮಾಡೋದು ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಒಂದು ಸಲಹೆ ಕೊಡ್ಲಾ? ಏನ್ ಮಾಡಿ ಗೊತ್ತಾ, ದೇವರಿಗೆ ಹೇಗಿದ್ರು ಎರಡು ದೀಪ ಹಚ್ತೀವಲ್ವಾ, ನಿಮ್ ಹೆಂಡತಿ ಹತ್ರ ಒಂದ್ ದೀಪ ಹಚ್ಚಿಸಿ, ನಿಮ್ ಸೊಸೆ ಹತ್ರ ಒಂದು ದೀಪ ಹಚ್ಚಿಸಿ, ಮಂಗಳಕರ ಇಂಟು ಡಬಲ್ ಅಂತ ಹೇಳಿ ನೀವು ಮನೆ ಹಿರಿಯರಾಗಿ ಇದನ್ನ ಮಾಡಿದ್ರೆ ಇಬ್ಬರ ಮಧ್ಯ ಯಾವುದೇ ಅಮಂಗಳಕರ ಘಟನೆ ಸಂಭವಿಸುವ ಸಾಧ್ಯತೆ ಇರೋದಿಲ್ಲ. ಆಗ್ಬಹುದಾ? ಆಮೇಲೆ ನಾನು ಕೇಳಿದೆ ಇವತ್ತಿನ ಹಾಡುಗಳಲ್ಲಿ ಏನು ವಿಶೇಷತೆ ಅಂತ. ಅಭಿಜಿತ್ ಫ್ರಮ್ ಮಹಾಗಾಂವ್ ಡಿಸ್ಟ್ರಿಕ್ಟ್ ಕಲಬುರ್ಗಿ, ಅಲ್ಲಿಂದ ಮೆಸೇಜ್ ಮಾಡಿದ್ದೀರಾ. ನೀವು ಮೆಸೇಜ್ ಮಾಡಿರೋದು ಕರೆಕ್ಟ್ ಇದೆ, ಆದರೆ ರಿವೀಲ್ ಈಗಲೇ ಮಾಡೋದಿಲ್ಲ ನಾನು ಏನು ಅಂತ. ಕಿಶನ್ ರೋಜಿನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ನೀವು ಹೇಳಿರೋದು ಕರೆಕ್ಟ್ ಆಗಿದೆ. ಆಮೇಲೆ ಜಗದಂಬಿಕಾ ಹಂಸವೇಣಿ, ಈಗ ಪ್ರಸಾರ ಆಗ್ತಿರೋ ಹಾಡುಗಳು ನಾಯಕಿಯರು ಅಭಿನಯಿಸಿರುವ ಪ್ರಥಮ ಚಿತ್ರದ ಹಾಡುಗಳು ಅಂತ ಹೇಳ್ತಾ ಇದ್ದೀರಾ. ನೋ ನೋ ನೋ ನೋ ನೋ ನೋ ನೋ ನೋ, ಯು ಆರ್ ಮಿಸ್ಟೇಕನ್. ಆದರೆ ನಾವಿದನ್ನು ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿಬಿಟ್ರೆ ಕೆಲವರು ಇರ್ತಾರೆ, ಏ ನನ್ನನ್ನೇ ತಪ್ಪಂದ್ಬಿಟ್ರಾ, ಆದರೆ ಎಲ್ಲ ನನ್ನಿಂದಾನೆ, ಎಲ್ಲ ನಾನೇ ಅನ್ಕೊಳ್ಳೋವಂಥವರು ಇರ್ತಾರೆ. ಈ ಥರ ಅನ್ಕೊಳ್ಳೋರನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಬಳಲ್ತಿದ್ದಾರೆ ಅಂತ ಹೇಳ್ಬೋದೇನೋ. ಆದರೆ ಆಲ್ಫ್ರೆಡ್ ಆಡ್ಲರ್ ಅನ್ನುವ ಆಸ್ಟ್ರಿಯಾದ ಒಬ್ಬ ಖ್ಯಾತ ಮನೋವಿಜ್ಞಾನಿ, ಹಾಗೆ ವೈಯಕ್ತಿಕ ಮನೋವಿಜ್ಞಾನ ಅನ್ನುವಂತಹ ಅಂದರೆ ಇಂಡಿವಿಜುವಲ್ ಸೈಕಾಲಜಿ ಅನ್ನುವಂತಹ ಮನೋವಿಜ್ಞಾನ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ಒಬ್ಬ ಸ್ಥಾಪಕ ಅಂತ ಹೇಳ್ಬೋದು. ಅವನು ಒಂದು ಸುಂದರವಾದ ಮಾತು ಹೇಳಿದ್ದಾನೆ, ಹೊರಗೆ ತುಂಬ ದೊಡ್ಡವರ ಹಾಗೆ ಕಾಣಿಸ್ಕೊಳ್ಳುವಂತಹ ವ್ಯಕ್ತಿ ಒಳಗೊಳಗಡೆನೆ ಕೆಲವೊಮ್ಮೆ ತುಂಬ ನಾನು ತುಂಬ ಚಿಕ್ಕವನು ಅನ್ನುವಂತಹ ಕೀಳರಿಮೆ ಅಥವಾ ಭಯದಿಂದ ನರಳ್ತಾ ಇರ್ತಾನೆ ಅಂತ. ಅಂದರೆ ನಾನು ದೊಡ್ಡವನು ಅಂತ ಮತ್ತೆ ಮತ್ತೆ ಹೇಳ್ಕೊಳ್ಳೋರು ಒಳಗೊಳಗೆ ಐ ಆಮ್ ನಾಟ್ ಸಫಿಷಿಯಂಟ್ ಅನ್ನೋ ಭಯದಲ್ಲಿ ಇರಬಹುದು. ಆದರೆ ಯಾಕೆ ಹೀಗಾಗತ್ತೆ? ಕಾರಣಗಳು ಅನೇಕ. ನೋಡುವ ಒಂದು ಮಧುರವಾದ ಬ್ರೇಕ್ನ ನಂತರ. ಆ ಬ್ರೇಕಲ್ಲಿ ನೀವು ಮೆಸೇಜ್ ಮಾಡಬೇಕು 9480901013.

ಎಕ್ಸಾಕ್ಟ್ಲಿ ಹೌದಲ್ವಾ, ನೀನು ನೀನು ನೀನು ಅಂತ ಇದ್ರೆ ಮನಸ್ಸಿನೊಳಗೆ ಏನೋ ಒಂದು ಮಧುರವಾದ ಸಂಚಲನ ಆಗ್ತಿರತ್ತೆ. ಅದೇ ಎಲ್ಲ ನಾನು ನಾನು ನಾನು ಅಂತ ಇದ್ರೆ ಬೇರೆಯವ್ರಿಗೆ ಸಂಚಲನ ಆಗುತ್ತೆ, ಏನವ್ರು ಯಾವಾಗಲೂ ತನ್ನ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ ಅಂತ. ಬಟ್ ಆದರೆ ನಾನು ಆಗಲೇ ಹೇಳಿದ ಹಾಗೆ ಈ ಥರ ಸ್ವಭಾವಕ್ಕೆ ಅನೇಕ ಕಾರಣಗಳಿರುತ್ತವೆ. ಆ ವ್ಯಕ್ತಿಯ ಬಾಲ್ಯ ಇರಬಹುದು, ಆತನ ಅಥವಾ ಆಕೆಯ, ಮನುಷ್ಯ ಅಂದರೆ ನಾವು ಜನ್ರಲಿ ಗಂಡು ಅಂತಲೇ ಮಾತಾಡ್ತೀವಲ್ವಾ, ಬಟ್ ಇಲ್ಲಿ ಆಕೆನೂ ಆಗಿರ್ತಾಳೆ, ಅವರ ಕುಟುಂಬದ ಸನ್ನಿವೇಶಗಳಿರ್ಬೋದು, ಅವರನ್ನು ನೀನೇ ಎಲ್ಲಕ್ಕಿಂತ ಶ್ರೇಷ್ಠ ಅನ್ನೋ ಮನೋಭಾವ ಕೊಟ್ಟು ಬೆಳೆಸಿದರೆ, ಅಥವಾ ಅತಿಯಾದ ಹೊಗಳಿಕೆ ಬೇಡದೇ ಇದ್ರೂ ಯು ಆರ್ ಗ್ರೇಟ್, ಯು ಆರ್ ಸೋ ಸೂಪರ್, ಯು ಹ್ಯಾವ್ ಡನ್ ಎಕ್ಸಲೆಂಟ್ ಅಂತ ಚಿಕ್ಕ ವಯಸ್ಸಿಂದ ಬೆಳೆಸಿಬಿಟ್ರೆ, ಅತಿಯಾದ ಇದು ಏನು ಹೊಗಳಿಕೆ ಜಾಸ್ತಿ ಆದರೂ ಕಷ್ಟ, ಹಾಗೇ ಏನೇ ಮಾಡಿ ಕಡು ದಬಾಕಿ ಬಂದ್ರೂ ನೀನೇನು ಮಹಾ ಮಾಡಿದ್ಯಾ, ಪಕ್ಕದ ಮನೆ ಹುಡುಗ ನೋಡು, ಎದುರು ಮನೆ ಹುಡುಗಿ ನೋಡು ಅನ್ನೋ ಥರ ಕಂಪ್ಯಾರಿಸನಲ್ಲಿ ಬೆಳೆಸಿಬಿಟ್ರೆ ಈ ಎರಡೂ ಸಮಸ್ಯೆ ಉಂಟು ಮಾಡಬಹುದು. ಹಾಗಿದ್ದಾಗ ಸಮಾಜದಲ್ಲಿ ಏನೋ ಒಂದು ಟೀಕೆ ಬಂದಾಗ ಅದನ್ನು ಇಂಥವರ ಕೈಯಲ್ಲಿ, ಈ ನಾರ್ಸಿಸಿಸಂ ಸ್ವಭಾವ ಅಂತ ಏನು ಹೇಳಿದ್ನೋ ಆ ಥರ ಸ್ವಭಾವ ಇರೋರ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನು ಅವರು ತಮ್ಮ ಸುಪ್ತ ಮನಸ್ಸಿನಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಇಟ್ಕೊಂಡಿರ್ತಾರೆ. ಅದನ್ನು ಅವರ ಸುಪ್ತ ಮನಸ್ಸು ಸದಾಕಾಲ ಮುಚ್ಚಿಡೋದಕ್ಕೆ ಇವರನ್ನು ನೀನೇ ಸುಪೀರಿಯರ್, ನೀನೇ ಸುಪೀರಿಯರ್, ಯು ಆರ್ ದ ಬೆಸ್ಟ್ ಅಂತ ಉಬ್ಬಿಸ್ತಾನೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬಾಲ್ಯದಿಂದಲೇ ಯಾವುದೋ ಒಂದು ರೀತಿಯ ಕೀಳರಿಮೆ ಅಥವಾ ಏನು ಹೇಳ್ತೀವಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಫೀಲಿಂಗ್ಸ್ ಅಂತ ಇರುತ್ತೆ. ಆದರೆ ಅದೇ ಕೀಳರಿಮೆ ವ್ಯಕ್ತಿಯನ್ನು ಉತ್ತಮ ವ್ಯಕ್ತಿಯಾಗೋದಕ್ಕೂ, ಸಾಧನೆ ಮಾಡೋದಕ್ಕೆ ಮತ್ತು ಬೆಳೆಯೋದಕ್ಕೂ ಕೂಡ ಪ್ರೇರೇಪಿಸಬಹುದು. ಸ್ವಲ್ಪ ಆಲ್ಟರ್ಡ್ ಸ್ವಭಾವ ಮಾಡಿಕೊಂಡಾಗ ಈ ಭಾವನೆ ಅತಿಯಾಗಿ ಬೆಳೆದ್ಬಿಟ್ರೆ ಅದು ಕೀಳರಿಮೆ ಸಂಕೀರ್ಣ ಅಂತ ಏನು ಹೇಳ್ತೀವಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಬಿಡತ್ತಂತೆ. ಅದೇ ರೀತಿ ಕೆಲವರು ತಾವು ಎಲ್ಲರಿಗಿಂತ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋ ಶ್ರೇಷ್ಠತೆಯ ಸಂಕೀರ್ಣ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅದು ಕೂಡ ಅನೇಕ ಸಂದರ್ಭಗಳಲ್ಲಿ ಅವರೊಳಗಿನ ಕೀಳರಿಮೆಯನ್ನು ಮರೆಮಾಚೋ ಒಂದು ಮುಖವಾಡ ಆಗಿರಬಹುದು. ಏನಂತೀರಾ? ಮೆಸೇಜ್ ಮಾಡಿ 9480901013 ಈಗ ಈ ಬ್ಯೂಟಿಫುಲ್ ಮಧುರವಾದ ಹಾಡು ಕೇಳಿಬಿಡಿ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಲ್ ರೈಟ್, ವೆಲ್ಕಮ್ ಬ್ಯಾಕ್. 12:46 ಈ ಹೊತ್ತಿನಲ್ಲಿ ನೀವು ಕೇಳ್ತಾ ಇರೋದು ನವಿಲುಗರಿ ಕಾರ್ಯಕ್ರಮ 101.3 FM ರೇನ್ಬೋದಲ್ಲಿ. ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಮಾತಾಡ್ತಾ ಇದ್ವಿ, ಎಲ್ಲದಕ್ಕೂ ನಾನೇ ಮುಂದು, ನಾನೇ ರೈಟು ಅನ್ನುವಂತಹ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಬಳಲ್ತಾ ಇರುವಂತಹವರ ಕಾರಣಗಳೇನಿರಬಹುದು ಆ ಸ್ವಭಾವಕ್ಕೆ ಅಂತ. ಈ ರೀತಿಯ ಸ್ವಭಾವಕ್ಕೆ ಆಗಲೇ ಹೇಳಿದ ಕಾರಣಗಳ ಜೊತೆಗೆ ಈಗ ಪ್ರಸ್ತುತದಲ್ಲಿರುವಂತಹ ಒಂದು ಮುಖ್ಯವಾದ ಕಾರಣ ಕೂಡ ಇದೆ. ಏನು ಗೊತ್ತಾ? ಸಾಮಾಜಿಕ ಜಾಲತಾಣಗಳು. ಯಸ್, ಇವತ್ತು ಲೈಕ್, ಶೇರ್, ಫಾಲೋವರ್ಸ್ ಇವುಗಳ ಸಂಖ್ಯೆ ಅದು ಹೆಚ್ಚಾಗ್ತಿದ್ದ ಹಾಗೇ ಬಹುತೇಕರಿಗೆ ಆತ್ಮಗೌರವದ ಅಳತೆಗೋಲಾಗಿವೆ ಅಂದರೆ ಇವುಗಳು ತಪ್ಪಿಲ್ಲ. ಅವರುಗಳು ಹಾಕೋ ಪೋಸ್ಟ್ಗೆ ಕಡಿಮೆ ಲೈಕ್ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ತಾರೆ. ಇದು ನಿಧಾನವಾಗಿ ವ್ಯಾಲಿಡೇಷನ್ ಅಡಿಕ್ಷನ್ ಅಂತಲೇ ಆಗಿಬಿಡಬಹುದು. ಇಂಥವ್ರನ್ನ ಹೇಗೆ ಗುರುತಿಸೋದು? ಅವರು ನೀವು ನೋಡಿಬೇಕಾದ್ರೆ ಸದಾ ತಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ತಾವು ಮಾಡಿದ ತಪ್ಪು ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಕ್ಷಮೆ ಅಂತೂ ಕೇಳೋದೇ ಇಲ್ಲ. ತಮ್ಮನ್ನು ಹೊಗಳೋರನ್ನೇ ಮಾತ್ರ ಅವರು ಇಷ್ಟಪಡ್ತಾರೆ. ತಮ್ಮ ಮಾತನ್ನು ಕೇಳಿಸ್ಕೊಳ್ಳದೇ ಇರೋರನ್ನ ದೂರ ಮಾಡ್ತಾರೆ. ಟೀಕೆಗಳನ್ನು ಮಾಡಿದವರನ್ನು ಶತ್ರುಗಳ ಥರ ನೋಡ್ತಾರೆ. ಇಂತಹ ವ್ಯಕ್ತಿತ್ವದ ಮನುಷ್ಯರು ಕುಟುಂಬಕ್ಕೆ ಆಬ್ವಿಯಸ್ಲಿ ಹಾನಿಕಾರಕ. ಅವರು ಹೌದೇ ಹೌದು, ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಗಂಡ ಹೆಂಡತಿ ಸಂಬಂಧ ಇರ್ಬೋದು, ತಂದೆ ತಾಯಿ ಮಕ್ಕಳ ಸಂಬಂಧ ಕೆಡುತ್ತೆ. ಇವರು ಸ್ನೇಹವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಆಫೀಸಲ್ಲಿ ಕೂಡ, ಕೆಲಸ ಮಾಡೋ ಜಾಗದಲ್ಲೂ ಕಲೀಗ್ಸ್ ಇರ್ಬೋದು, ಬಾಸ್ ಇರ್ಬೋದು, ಸಬಾರ್ಡಿನೇಟ್ಸ್ ಇರ್ಬೋದು, ಹೀಗೆ ಎಲ್ಲರ ಜೊತೆ ಎಲ್ಲ ಕಡೆ ಕೆಟ್ಟ ಹೆಸರೇ ತಗೋತಾ ಇರ್ತಾರೆ. ವೆಲ್, ಸದ್ಯಕ್ಕೆ ನಿಮ್ಮ ಮೆಸೇಜ್ಗಳತ್ತ ನಾನು ಕಣ್ಣು ಹಾಯಿಸೋದೆ. ಆದರೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ, ಆಶಾ ಮೇಡಮ್ ಹೇಗಿದ್ದೀರಾ? ಕಾರ್ಯಕ್ರಮ ತುಂಬ ಚೆನ್ನಾಗಿ, ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜಗದಂಬಿಕಾ ಹಂಸವೇಣಿ, ನೀನು ನಿನ್ನಿಂದಲೇ ಎನ್ನುವಂತಹವರ ಬೇರೆಯವರಿಗೆ ಹೊಗಳಿಕೆ ಅಥವಾ ಪ್ರಶಂಸೆ ಮಾಡುವಂತಹ ಗೀತೆಗಳು ಇರಬಹುದೇ ಮೇಡಮ್ ಅಂತ. ಏ ಇಲ್ಲ ಇಲ್ಲ ಇಲ್ಲ, ಆ ಥರದ್ದಲ್ವೇ ಅಲ್ಲ ಹಾಡಿನ ವಿಶೇಷತೆ ನೋಡಕ್ಕೆ ಹೋದರೆ. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಅವರು ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ. ಇನ್ನು ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿಂದ ಹೇಳ್ತಿದ್ದಾರೆ, ಸೋಲುಗಳೇ ಗೆಲುವಿನ ಮೆಟ್ಟಲುಗಳು ಅಂತ ಎಷ್ಟೋ ಮಹಾನುಭಾವರು ಹೇಳಿದ್ದಾರೆ, ಅದು ಅಕ್ಷರಶಃ ಸತ್ಯ ಕೂಡ. ಅದೇ ರೀತಿ ಕೀಳರಿಮೆಯನ್ನು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಅದು ಹೆಚ್ಚು ಕಲಿಯೋದಕ್ಕೆ, ಶ್ರಮಿಸೋದಕ್ಕೆ ಮತ್ತು ಯಶಸ್ಸಿನತ್ತ ಸಾಗೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಇದು ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ಅನುಭವ ಅಂತ ಹೇಳ್ತಿದ್ದೀರಾ. ಕಲ್ಲೇಶ್ವರ ಕುಮಾರ್ ಅವರೇ, ಸಿಕ್ಕಾಬಟ್ಟೆ ಒಳ್ಳೆ ಮಾತನ್ನೇ ಹೇಳಿದ್ದೀರಾ. ಹೌದು, ಇವತ್ತಿನ ಟಾಪಿಕ್ಗೆ ಇದು. ಹೌದು, ಒಬ್ಬ ವ್ಯಕ್ತಿ ಅಹಂಕಾರ, ಒಬ್ಬ ವ್ಯಕ್ತಿಯ ಅಹಂಕಾರ ಉಳಿದವರ ಸಂತೋಷವನ್ನು ಕಸಿದುಕೊಳ್ಳತ್ತೆ. ಎಸ್ ಅಂತೀರಾ, ನೋ ಅಂತೀರಾ? ಮೆಸೇಜ್ ಮಾಡಿರಿ 9480909013 ಗೆ.

ಆಲ್ ರೈಟ್, ನಿಮ್ಮ ಮೆಸೇಜ್ಗಳ ಸಾಗರವೇ ಸುರಿತಾ ಇದೆ ನಮ್ಮ ಇನ್ಬಾಕ್ಸ್ಗೆ. ಯಾರಿವರು, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಅಂತ ಅಹಂ ಬಗ್ಗೆ ಮಾಹಿತಿ ಹಾಗೂ ನಿಮ್ಮ ಆಯ್ಕೆಯ ಹಾಡುಗಳು ಸೊಗಸಾಗಿದ್ವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಶಾಂತಚಾರ ಬಡಿಗೇರ ಕೊಕ್ಕನೂರಿಂದ ಮತ್ತೆ ಒಂದು ದೊಡ್ಡ ಟೆಕ್ಸ್ಟ್ ಬುಕ್ಕೇ ಬರ್ಬಿಟ್ಟಿದ್ದಾರೆ ಈ ಮೆಸೇಜ್ ಹೆಸರಲ್ಲಿ. ಒಟ್ಟಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಜೊತೆಗೆ ಈ ಥರ ಸ್ವಭಾವ ಇರೋರು ಏನು ಎತ್ತ ಅಂತ ಬರೆದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೆಮ್ಮದಿ ಕಸಿದುಕೊಳ್ಳುತ್ತೆ ಅಂತ ಹೇಳಿ ಅನಿತಾ ಗುರುಪ್ರಸಾದ್ ಮೈಸೂರಿಂದ ಮೆಸೇಜ್ ಮಾಡಿದ್ದೀರಾ. ಹೌದೇ ಹೌದು, ಯಾರೋ ಒಬ್ಬರು ಅಹಂಕಾರಿಗಳು ಒಂದು ಸ್ನೇಹಿತರ ಗುಂಪಲ್ಲಿ ಇದ್ದುಬಿಟ್ರೆ ನಾನು ನನ್ನದೇ ಆಗಬೇಕು ಅನ್ನೋ ಥರ ಆ ಸ್ನೇಹದ ವಲಯವೇ ಕೆಟ್ಟು ಕುಲಿಗೆಟ್ಟು ನಾರೋದಕ್ಕೆ ಶುರುವಾಗುತ್ತೆ, ಏನಂತೀರಾ ಅಲ್ವಾ. ಹಾಗಾಗಿ ನಾವು ನಮ್ಮ ಸ್ವಭಾವವನ್ನು ನಾವಿರುವ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬೇಕು, ಬೇರೆಯವ್ರಿಗೂ ನಮ್ಮ ಜೊತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ವಾ. ವೆಲ್ ವೆಲ್ ವೆಲ್, ಬರೀ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ರೆ ಸಾಕಾ, ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಬೇಕಲ್ವಾ. ಮನೋವಿಜ್ಞಾನ ಹೇಳುತ್ತೆ, ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವೆ ಒಂದು ಸೂಕ್ಷ್ಮವಾದ ಗೆರೆ ಇರುತ್ತೆ. ಆತ್ಮವಿಶ್ವಾಸ ಹೇಳುತ್ತೆ ನಾನು ಚೆನ್ನಾಗಿರಬೇಕು ಅಂತ, ಅದೇ ಅಹಂಕಾರ ಹೇಳುತ್ತೆ ನಾನೊಬ್ಬನೇ ಚೆನ್ನಾಗಿರಬೇಕು ಅಂತ. ಪ್ರತಿಯೊಬ್ಬರನ್ನು ಗೌರವವನ್ನು ಖಂಡಿತವಾಗ್ಲೂ ಬಯಸ್ತಾರೆ, ಆದರೆ ಗೌರವವನ್ನು ಬೇಡಿಕೊಳ್ಳೋದಕ್ಕಿಂತ ಅದನ್ನು ಗಳಿಸೋದು ಶ್ರೇಷ್ಠ ಅಲ್ವಾ. ಹೊಗಳಿಕೆ ಕೇಳಿಸಿಕೊಳ್ಳೋದಕ್ಕಿಂತ ಒಳ್ಳೆಯತನದಿಂದ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳೋದು ಒಂದು ದೊಡ್ಡ ಸಾಧನೆಯೇ ಸರಿ. ನನ್ನದೇ ನಡಿಬೇಕು ಅನ್ನೋಂಥ ಮನಸ್ಸು ಸಂಬಂಧಗಳನ್ನು ಚೂರ್ಚೂರು ಮಾಡಿಬಿಡ್ಬೋದು, ಅದೇ ನಾವು ಒಟ್ಟಾಗಿ ನಡೆಯೋಣ ಅನ್ನೋ ಮನಸ್ಥಿತಿ ಜೀವನಗಳನ್ನೇ ಕಟ್ಕೊಡ್ಬಹುದು ಅಲ್ವಾ. ಹವೆವರ್, ನಾನು ಅಹಂಕಾರಕ್ಕೆ ಚಪ್ಪಾಳೆ ಬೇಕು, ಆತ್ಮವಿಶ್ವಾಸಕ್ಕೆ ಚಪ್ಪಾಳೆಯ ಅಗತ್ಯವೇ ಇಲ್ಲ. ಯಾರು ಏನಾದ್ರು ಹೇಳ್ಕೊಳ್ಳಿ, ನನ್ನ ಕೆಲಸ ನಾನು ನಿಷ್ಠೆಯಿಂದ ನೇರವಾಗಿ ಧೈರ್ಯದಿಂದ ಮಾಡ್ತಾ ಇದ್ದೀನಿ ಅಂತ ನಮಗೆ ಆತ್ಮವಿಶ್ವಾಸ ಇದ್ದುಬಿಟ್ರೆ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮುನ್ನಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನಿಮ್ಮ ಟ್ಯೂಸ್ಡೆ ಟ್ಯೂನರ್ ಆಶಾ ಹೇಳ್ತಿದ್ದಾಳೆ ಯಥಾಪ್ರಕಾರ. ಮತ್ತೆ ಭೇಟಿ ಆಗೋವರೆಗೂ ಬಿ ಗುಡ್, ಡೂ ಗುಡ್, ಮಜಾ ಮಾಡಿ ಲೈಫು. ನಮ್ಮೊಬ್ಬರಿಗೆ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೂ ಕೂಡ ಇರಲಿ ಅಂತ ಹೇಳಿಕೊಂಡು ಎಲ್ಲರೂ ಒಟ್ಟಾಗಿ ಮುಂದುವರಿಯೋಣ, ಎಲ್ಲರೂ ಒಟ್ಟಾಗಿ ಜೀವನ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಎಲ್ಲ ಹಾಡುಗಳ ವಿಶೇಷತೆ ಸಾಕಷ್ಟು ಜನ ನೀವು ಮೆಸೇಜ್ ಮಾಡಿ ಸರಿ ಅನ್ನಿಸ್ಕೊಂಡ್ರಲ್ಲ, ಎಸ್ ಸರಿ. ಇವತ್ತು ಸೋನು ನಿಗಮ್ ಅವರು ಹಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡಿದೆ ಈ ಒಂದು ಗಂಟೆಯ ಕಾಲದಲ್ಲಿ. ಅವರ ಜೊತೆಗೆ ಚಿತ್ರ ಹಾಗೆ ಶ್ರೇಯಾ ಘೋಷಾಲ್ ಅವರುಗಳ ಧ್ವನಿ ಕೂಡ ಮೂಡಿ ಬಂತು. ಕೇಳಿ ಮತ್ತೊಂದು ಅದ್ಭುತವಾದ ಗೀತೆ. ನಾನು ಸದ್ಯಕ್ಕೆ ಟಾಟಾ ಬೈ ಬೈ ಹೇಳ್ತಾ ಇದ್ದೀನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಾಕ್ಕೊಂಡು ಅದಾದ್ಮೇಲೆ ಪಾತ್ರೆಗೆ ಹಾಕಿ ಸ್ಟವ್ ಮೇಲಿಟ್ಟು 5 ನಿಮಿಷ ಕುದಿಸಿ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ನಾದಿಕೊಂಡು ಉಂಡೆ ಮಾಡಿ ಬಟ್ಲು ಥರ ದುಂಡಾಗಿ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿರಿ. ಸೊ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿದಾದ್ಮೇಲೆ ನಿಮಗೆ ಏನು ಇಷ್ಟ ಇರುತ್ತಲ್ಲ ಚಟ್ನಿ ಅಥವಾ ಗಿಣ್ಣು ಇದರ ಜೊತೆಯಲ್ಲಿ ತಿಂದರೆ ಅಂತೂ ಅದ್ಭುತವಾಗಿರುತ್ತೆ. ಸೊ ರಾತ್ರಿ ಅಂತನೂ ವೇಸ್ಟ್ ಆಗಲ್ಲ, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಏನೆಲ್ಲ ಮಾಡಬಹುದು ಯೋಚನೆ ಮಾಡಿ, ಮತ್ತು ನಿಮಗೆ ಇಷ್ಟವಾಗಿರೋ ಅಡುಗೆ ಯಾವುದು ಅಂತಲೂ ನೀವು ನಮಗೆ ಹೇಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಕರೆಯಲಿ. ಕೈ ರುಚಿ ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರಾ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು 2:00 ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ 2:00 ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ಒನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ಧತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೇಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16th ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8 ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16 ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ AIFF ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ AIFF ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸವುದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸವುದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ.

ಜಗತ್ತಿನಲ್ಲಿ ನಾವು ಅನೇಕ ಸರ್ತಿ ಹೇಗಿದೆಯಪ್ಪ ಜೀವನ ಅಂದರೆ ಅಯ್ಯೋ ತುಂಬ ಕಷ್ಟ ಅಂತೀವಿ. ನೀವು ಕಷ್ಟ ಅಂದರೂ ಅಷ್ಟೇ, ಇಷ್ಟ ಅಂದರೂ ಅಷ್ಟೇ, ಬಂದಿದ್ದನ್ನೆಲ್ಲ ನಾವು ಮಾಡಲೇಬೇಕು ಜೀವನದಲ್ಲಿ. ಅದಕ್ಕೆ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಅದನ್ನು ಡಿ ವಿ ಜಿಯವರು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಹೇಳಿದರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅದರರ್ಥ ನೀವು ಕೇಳಬಹುದು, ನಾವು ತೀರ್ಕೊಂಡ ಮೇಲೆ ನಮ್ಮ ಹೆಣವನ್ನು ನಾವು ಸಾಗಿಸ್ತೀವಿ ಅಂತ. ಆ ರೀತಿ ಹೇಳ್ತಿಲ್ಲ. ನಿನ್ನ ಹೊರೆ, ಹೆಣ ಅಂದರೆ ಇಲ್ಲಿ ಹೆಣಭಾರ, ಅದನ್ನು ನಾವು ತುಂಬ ದೊಡ್ಡ ಹೊರೆ ಅಂತ ಹೇಳ್ತೀವಿ, ಜವಾಬ್ದಾರಿಗಳ ಹೊರೆ, ಅದನ್ನು ನಾವು ನಾವೇ ಸಾಗಿಸ್ಬೇಕು. ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದೇಕು, ನೀನು ಬಾರಪ್ಪ ಸಹಾಯ ಮಾಡು ಅಂದು ಯಾರು ಮಾಡೋದು? ಯಾಕೆಂದ್ರೆ ಅವರವರ ಹೊಣೆಗಾರಿಕೆಗಳು, ಹೆಣಭಾರಗಳು ಅವರವ್ರಿಗೆ ಇದೆ. ನಿನ್ನೊಡಲೇ ಚಿತೆ, ನಿನ್ನ ಶರೀರವೇ ಚಿತೆ, ಜಗದ ತಂಟೆಗಳ ಜಗತ್ತಿನ ತಂಟೆ ತಕರಾರುಗಳು ಸಮಸ್ಯೆಗಳಿದೆಯಲ್ಲ ಪ್ರಾಬ್ಲಮ್ಸು, ಅದೇ ಸೌದೆ ಒಲೆ ಉರಿ. ಮಣ್ಣೆ ತರ್ಪಣ ನಿನಗೆ, ನಿನಗೆ ತರ್ಪಣ ಇನ್ಯಾರು ಬಂದು ನಿನಗೆ ಎಳ್ಳು ನೀರು ಬಿಡೋದಿಲ್ಲ, ನೀನು ಮಣ್ಣನ್ನೇ ಬಿಟ್ಕೋಬೇಕು. ಅಂದರೆ ಜೀವನದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅಂತ ದೊಡ್ಡ ತತ್ವಜ್ಞಾನಿಗಳು ಅವ್ರು ಹೇಳ್ತಾರೆ, ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ. ಆ ರೀತಿ ನಿನಗೆ ನೀನೇ, ಅದನ್ನು ನಾವು ತಿಳ್ಕೊಂಬಿಟ್ರೆ ನಾವು ಜೀವನದಲ್ಲಿ ಇನ್ನೊಬ್ಬರಿಂದ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಜೀವನದಲ್ಲಿ ನಮಗೆ 100ಕ್ಕೆ 200ರಷ್ಟು ಸಮಸ್ಯೆಗಳು ಬರೋದು ಬೇರೆಯವರಿಂದ, ಬೇರೆಯವರ ಬಗ್ಗೆ, ಬೇರೆಯವರ ಮೂಲಕ ನಾವು ಇಟ್ಕೊಳ್ಳುವಂಥ ನಿರೀಕ್ಷೆಗಳು. ಆ ನಿರೀಕ್ಷೆಗಳು ಭಂಗವಾದಾಗ ನಮಗೆ ದುಃಖವಾಗುತ್ತೆ, ಆ ನಿರೀಕ್ಷೆಗಳು ಈಡೇರಿದಾಗ ಅತಿರೇಕದ ಎಷ್ಟು ಸಂತೋಷ ಪಡಬಾರ್ದು ಅಷ್ಟು ಸಂತೋಷ ಪಡ್ತೀವಿ. ಈ ನಿರೀಕ್ಷೆಗಳನ್ನು ಬಿಡಬೇಕಾದ್ರೆ ನಿನ್ನ ಹೆಣವನ್ನು ನೀನೇ ಹೊರಬೇಕು ಅನ್ನುವಂಥ ಅತ್ಯಂತ ಒರಟಾದಂಥ ಕಠೋರವಾದ ಸತ್ಯವನ್ನು ಡಿ ವಿ ಜಿಯವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ.

ನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ.

0: ಡಿ ವಿ ಜಿ ಅವರು ಸಾಹಿತ್ಯದಲ್ಲಿ ಸ್ವದೇಶೀಯತೆ ಸಲ್ಲದು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಬೇರೆದ್ರಲ್ಲಿ ಸ್ವದೇಶೀಯತೆ ಇರ್ಬೋದು, ಆದರೆ ಸಾಹಿತ್ಯದಲ್ಲಿ ವಿಶ್ವ ಸಾಹಿತ್ಯಕ್ಕೆಲ್ಲ ನಾವು ವಿದ್ಯಾರ್ಥಿಗಳು, ಪ್ರಪಂಚದ ಎಲ್ಲ ಒಳ್ಳೆ ಸಾಹಿತ್ಯವನ್ನು ಓದಬೇಕು ಅಂತ ಸ್ವತಃ ಓದ್ದವರು ಡಿ ವಿ ಜಿ. ಅದು ಈ ಪದ್ಯದ ಮೂಲಕ ಗೊತ್ತಾಗುತ್ತೆ. ಬೈಬಲ್ನಲ್ಲಿ ಬರುವಂಥ ಯೇಸುವಿನ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ, ಅವರು ಯೇಸು ಅಂತ ಹೇಳ್ತಿಲ್ಲ, ಗೌರವದಿಂದ ಗುರು ಯೇಸು ಅಂತ ಡಿ ವಿ ಜಿ ಹೇಳಿದ್ರು. ಇದು ಬಹಳ ದೊಡ್ಡ ಗುಣ ಡಿ ವಿ ಜಿ ಅವರಲ್ಲಿ, ದೊಡ್ಡ ಸತ್ವವನ್ನು ಗುರು ಅಂತ ಅವರು ಒಪ್ಕೊಳ್ಳೋಕ್ಕೆ ಯಾವತ್ತೂ ಹಿಂದಿರ್ದವ್ರಲ್ಲ. ನಿನ್ನ ಕರ್ಮವನ್ನು ನೀನೇ ಹೊರಬೇಕು, ನಿನ್ನ ಹೊರೆಯನ್ನು ನೀನೇ ಹೊರಬೇಕು. ಹೇಗೆ ಹೊರಬೇಕು? ಖಿನ್ನನಾಗದೆ, ಅಂದರೆ ಕೆಲಸ ಮಾಡೋದೇ ಮಾಡ್ತೀಯಾ, ಬೇಜಾರು ಮಾಡ್ಕೊಂಡು ಯಾಕೆ ಮಾಡ್ತೀಯಾ, ಸಂತೋಷದಿಂದ ಮಾಡು. ಸಂತೋಷವಿಲ್ಲದೆ ಹೋದರೂ ಕೂಡ ಮೌನವಾಗಿ ಮಾಡು, ಒಂದ ಆನಂದದಿಂದ ಮಾಡು, ಇಲ್ಲ ಮೌನದಿಂದ ಮಾಡು, ಬೇಸರದಿಂದ ಮಾಡಲೇಬೇಡ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ತುಟಿ ಹೊಲ್ಕೊಂಡು, ತುಟಿಯನ್ನು ಬಾಯಿಂದ ಬಾಯಿ ಮುಚ್ಚಿ ಅಂತೀವಲ್ಲ, ಅದನ್ನು ತುಟಿಯನ್ನು ಹೊಲ್ಕೊಂಡು ಬೇಜಾರು ಮಾಡದೆ ಈ ಜಗತ್ತಿನಲ್ಲಿರುವಂಥ ಹೊಣೆಯನ್ನು, ನಿನ್ನ ಹೊರೆಯನ್ನು ನೀನು ಬೆನ್ನಿನಲ್ಲಿ ಹೊತ್ತು ನಡೆ. ನಿಂಗೆ ಹೊತ್ಕೊಂಡು ಹೋಗುವಾಗ ಬೇಜಾರಾದಾಗೆಲ್ಲ ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಯೇಸು, ಆ ಗುರು ಯೇಸು, ಅವನನ್ನು ನೆನಪಿಸ್ಕೋ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅಂದರೆ ಡಿ ವಿ ಜಿ ಅವರು ಪ್ರಪಂಚದ ಎಲ್ಲ ಧರ್ಮಗಳಿಂದ, ಎಲ್ಲ ಧರ್ಮಗಳಲ್ಲಿ ಎಲ್ಲ ಮತಗಳಲ್ಲಿರುವಂಥ ಉತ್ತಮವಾಗಿರುವಂಥ ಅಂಶಗಳನ್ನೆಲ್ಲ ಯಾವ ಸಂಕೋಚವೂ ಇಲ್ಲದೆ, ಯಾವ ಸಾಂಪ್ರದಾಯಿಕತೆಯೂ ಇಲ್ಲದೆ ತಮ್ಮ ಕಗ್ಗದ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ತುಂಬ ವಿಶ್ವಾತ್ಮಕ ಪ್ರತಿಭೆ ಇರುವಂಥ ಕವಿ ಡಿ ವಿ ಜಿಯವರು. ಅದಕ್ಕೆ ಶಿಲುಬೆಯನ್ನು ಹೊತ್ತಂಥ ಯೇಸುವಿನ ಉದಾಹರಣೆಯನ್ನು ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ತನ್ನ ಶಿಲುಬೆಯನ್ನು, ಅಂದರೆ ತನ್ನ ಋಣವನ್ನು, ತನ್ನ ಹೊರೆಯನ್ನು ತಾನೇ ಹೊರಬೇಕು ಅನ್ನೋ ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ

ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ 1:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಬದುಕಲ್ಲಿ ಏನ್ ಬೇಕಾದ್ರೂ ಸಂಭವಿಸಬಹುದು, ಅದನ್ನ ಮನಃಪೂರ್ವಕವಾಗಿ ಒಪ್ಕೊಂಡಾಗ ಮಾತ್ರ ಎದುರಿಸೋ ಮನಸ್ಥೈರ್ಯ ಬೆಳೆಯುತ್ತೆ. ಒಪ್ಪಿಕೊಳ್ಳೋದಿದೆಯಲ್ಲ, ಆ ಒಪ್ಪಿಕೊಳ್ಳುವಿಕೆಯಲ್ಲೇ ಒಂಥರ ನಮ್ಮ ಗುಟ್ಟು ಕೂಡ ಅಡಗಿರತ್ತೆ ಅಂತ ರೈನರ್ ಮರಿಯಾ ರಿಲ್ಕೆ ಅನ್ನೋ ಒಬ್ಬ ಜರ್ಮನ್ ಭಾಷೆಯ ಕವಿ ಹೇಳ್ತಾರೆ. ಎಲ್ಲಕ್ಕಿಂತ ಮೊದಲು ನಾವು ಹೇಗಿದ್ರೋ ಹಾಗೆ ನಮ್ಮನ್ನು ನಾವು ಒಪ್ಕೊಳ್ಬೇಕು, ಇದರಿಂದ ಜೀವನದಲ್ಲಿ ಬರೋದೆಲ್ಲವನ್ನು ಬಂದ ಹಾಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಈ ಒಪ್ಪಿಕೊಳ್ಳುವಿಕೆ ಇದೆಯಲ್ಲ, ಇದು ಒಂಥರ ನಮಗೆ ಸ್ವತಂತ್ರವನ್ನು ಕೊಟ್ಟುಬಿಡುತ್ತೆ. ಹೌದು, ನಡೆದದ್ದನ್ನು ಆ ಕ್ಷಣನೇ ಒಪ್ಕೊಳ್ಳೋದ್ರಿಂದ ನಾವು ಅದರ ಸುತ್ತಾನೆ ಸುತ್ತೋ ಬದಲು ತುಂಬ ಮುಕ್ತವಾಗಿ ಯೋಚಿಸೋದಕ್ಕೆ ಶುರು ಮಾಡಿಬಿಡ್ತೀವಿ. ಅದರಿಂದ ನಾವು ಒಂಥರ ಸ್ವತಂತ್ರರಾಗಿ ಬದುಕೋಕೆ ಶುರು ಮಾಡ್ತೀವಿ. ಸಮಯ 1:35 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡುಗಳ ಜೊತೆಗೆ ಸಾಗೋಣ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 1:50 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಯಾವತ್ತೂ ನಿರೀಕ್ಷಿಸದೇ ಇರೋ ಘಟನೆಗಳು ಜೀವನದಲ್ಲಿ ಆದಾಗ ಸಂಭವಿಸಿದಾಗ ಸಿಕ್ಕಾಪಟ್ಟೆ ನಮಗೆ ಆಶ್ಚರ್ಯ ಆಗತ್ತೆ, ಜೊತೆಗೆ ಆಘಾತನೂ ಆಗತ್ತೆ. ಇದು ಸಹಜ. ಇದಕ್ಕೆ ಪ್ರತಿಕ್ರಿಯೆ ನೀಡೋದ್ರ ಜೊತೆಗೆ ನಮ್ಮ ಗಮನ ಯಾವಾಗ್ಲೂ ಅದನ್ನು ಪರಿಹಾರ ಮಾಡ್ಕೊಳ್ಳೋದ್ರ ಕಡೆಗಿರಬೇಕು. ಜೀವನದ ಪ್ರತಿಯೊಂದು ಘಟನೆ ಒಂದೊಂದು ಪಾಠನೇ ಇದ್ದಂತೆ. ಅವುಗಳನ್ನ ಆರಾಮಾಗಿ ಬರ್ಮಾಡಿಕೊಂಡು ಆಯಿತು, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ, ಹೊಸ ಅನುಭವನ ನಮ್ದಾಗಿಸ್ಕೊಳ್ಬೇಕು ಅಂತ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು. ಕೆಟ್ಟ ಅಥವಾ ಸವಾಲಿನ ಸಂದರ್ಭ ಏನಾದರೂ ಬಂದರೆ ಅದಕ್ಕೋಸ್ಕರ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅವುಗಳನ್ನ ಒಪ್ಕೊಳ್ಳೋಕ್ಕೆ ನಾವು ಸಿದ್ಧರಾಗಿರಬೇಕು ಅಷ್ಟೇ. ಆವಾಗ ತಂತಾನೆ ಪರಿಹಾರ ಆಗೋಕ್ಕೆ ಶುರುವಾಗುತ್ತೆ. ಸಮಯ 1:51. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನಿಮ್ ಜೊತೆ ಇದ್ದಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ

0: ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು, ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 ಎಂಬಿಬಿಎಸ್ ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸಮಯ ಸರಿಯಾಗಿ 2:44 ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎವರ್ಗ್ರೀನ್ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತೀವಿ ಇವಾಗ ಈ ಹೊತ್ತಿನಲ್ಲಿ.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ. ಈಗ ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಅನ್ನೋದನ್ನ ನಾವು ಕೇಳಿದೀವಿ. ಯಾವ್ಯಾವ್ದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್.
3: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರ್ಲೇಬೇಕು. ಅದು ಒಂದು ದಾಖಲೆ ಆಗಿದೆ. ಈಗ ಆ ಪಾಸ್ಪೋರ್ಟ್ ಅನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ passportindia.gov.in ಆನ್ಲೈನ್ ಅಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನ ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ವಿದ್ಯುತ್ ಬಿಲ್ಲು ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡ್, ಈ ರೀತಿ 4 ದಾಖಲೆಗಳನ್ನ ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ ಸರ್ಕಾರ.
2: ವೀಸಾ ಅಂತನೂ ಇರುತ್ತಲ್ಲ.
3: ಹೌದು ಸರ್.
2: ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
3: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ಥರ ಇದೆ. ಏನಂತಂದ್ರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿ ವೀಸಾವನ್ನ ಫಿಕ್ಸ್ ಮಾಡ್ತಾರೆ.
2: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರಬಹುದು, ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ ಅವರಿಗೆ ಸಿಗುತ್ತೆ.
3: ವೀಸಾ ಅವರಿಗೆ ಸಿಗುತ್ತೆ. ಅಂದ್ರೆ ಈ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿಯ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದಾವೆ. ಈ ಎಲ್ಲ ದಾಖಲೆಗಳಿದ್ರೆ ವೀಸಾವನ್ನ ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ಒಳಗಡೆ ನಾವು ಅದನ್ನ ಅಪ್ಲೈ ಮಾಡ್ಬೋದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆ ತಿಳಿಸಬೇಕು. ನಾವೇನ್ ಟೂರಿಸ್ಟ್ ಆಗಿ ಹೋಗ್ತಾ ಇದೀವ, ವರ್ಕ್ ಇದ್ರಲ್ಲಿ ಹೋಗ್ತಾ
2: ಇದೀವಿ. ಏನೇನು ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕಾಣಿಸುತ್ತೆ, ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳ್ತಾರಲ್ಲ ಅಂತಲ್ಲ ಸರ್, ಹೇಗೆ
3: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗ್ ಬರ್ತಾ ಇದಾರೆ ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ಗಳು ಇದರಲ್ಲಿ ಏನಾದರೂ ಇದಾರಾ ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
2: ಈಗ ವೀಸಾ ನಿರಾಕರಣೆ ಮಾಡ್ತಾರೆ, ಕೆಲಸ ಆಗಲ್ಲ, ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
3: ಅದು ವೀಸಾ ಕೆಲವು ಸಲ ಏನಂತಂದ್ರೆ ಸಿಗೋದಿಲ್ಲ. ಕೆಲವು ಸಲ ಸಿಗದಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಅದನ್ನ ಯಾಕೆ ವೀಸಾವನ್ನ ನಮಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ,
2: ಪರಮೋಚ್ಚದ ಅಧಿಕಾರ, ಹಸ್ತಕ್ಷೇಪ ಮಾಡೋಂಗಿಲ್ಲ
3: ನಾವು ಮಾಡೋಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು.
2: ಕೆಲಸ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬೋದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೇ ಇರೋ ಹಾಗೇನು ಕೂಡ ಮಾಡ್ತಾರೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಖಂಡಿತ ಪ್ರಶ್ನೆ ಪತ್ರಿಕೆ ತಯಾರಾಗಿದೆ. ತಯಾರಾಗಿರುವ ಈ ಪ್ರಶ್ನೆ ಪತ್ರಿಕೆನ ನೀವು ಉತ್ತರಿಸಬೇಕು. ಉತ್ತರಿಸೋಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಕೇಳಕ್ಕೆ ನಾನು ಕೂಡ ರೆಡಿ ಇದ್ದೀನಿ. ಏನು ಅಂತ ಪ್ರಶ್ನೆ ಕೇಳೇ ಬಿಡ್ಲಾ. ಪ್ರಶ್ನೆ ಕೇಳಕ್ಕೆ ಈಗ ನಾನು ರೆಡಿ ಇದ್ದೀನಿ ಅಂತ ಹೇಳದ್ನಲ್ಲ. ಸೊ ನೀವು ರೆಡಿ ಆಗ್ಬೇಕಾಗಿರೋದು ಹೇಗೆ ಅಂದರೆ,

ಸೊ ಇದು ಈ ಹಾಡನ್ನ ಕೇಳಿದ್ರಲ್ವಾ, ಈ ಹಾಡಿನ ಕರ್ತೃ ಯಾರು, ಈ ಹಾಡನ್ನ ಬರೆದವರು ಯಾರು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಈಗ ನಾನು ಪ್ಲೇ ಮಾಡಿದಂತಹ ಈ ಹಾಡನ್ನ ಬರೆದವರು ಯಾರು ಅಂತ ಪ್ರಶ್ನೆ. ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಂದರ ತೊಂದರೆ ನೀನಿಲ್ಲಿ ಬಂದರೆ ಅಂತೇನೋ ಹೇಳಾಯ್ತು, ಆದರೆ ತೊಂದರೆ ಏನು ಅಂತ ಅಂದರೆ ಸಾಕಷ್ಟು ಜನ ಈ ಹಾಡನ್ನು ನಾನು ಪ್ಲೇ ಮಾಡಿದಂತಹ ಆ ಹಾಡಿನ ಬಿಟ್ಟನ್ನು ಕೇಳಿಸ್ಕೊಂಡಿದ್ದೀರಾ, ತೊಂದರೆ ಆಗಿದೆ ಸರಿಯಾಗಿ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದರೆ ಇನ್ನೊಂದಷ್ಟು ಜನ ಇರಲಿ ಬಿಡು ಪರವಾಗಿಲ್ಲ ಅಂತ ಯಾವುದೋ ಒಂದು ಉತ್ತರನ ಕಳಿಸಿದ್ದೀರಾ. ಆದರೂ ನಿಮ್ಮ ಪ್ರಯತ್ನಕ್ಕೆ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಸರಿಯಾದ ಉತ್ತರ ಕಳಿಸಿದವರಲ್ಲಿ ಮೊದಲಿಗರು ಬಿಂದು ಪ್ರಕಾಶ್ ಅಭಿನಂದನೆಗಳು, ಬೆಂಗಳೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಮತ್ತು ಹೊನ್ನೂರ್ ಅಲಿಯವರ ಉತ್ತರ ಕೂಡ ಸರಿಯಾಗಿದೆ, ತುಂಬ ಕಡಿಮೆ ಜನ ಸರಿಯಾದ ಉತ್ತರನ ಕೊಟ್ಟಿರೋ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮತ್ತೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಶ್ರೀನಾಥ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಅರ್ಧ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಯಾಕ್ರಿ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ರಿಪೀಟ್ ಮಾಡಕ್ಕೆ ಖಂಡಿತ ಟೈಮ್ ಇಲ್ಲ. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ದಯವಿಟ್ಟು ಪ್ರತಿ ಮೆಸೇಜಲ್ಲೂ ನಿಮ್ಮ ಹೆಸರನ್ನ ಕಳಿಸೋದನ್ನ ಮರಿಬೇಡಿ, ಖಂಡಿತ ನಿಮ್ಮ ಹೆಸರನ್ನ ಮತ್ತೆ ವಾಪಸ್ ತೆಗೆದೋದು ಕಷ್ಟ ಆಗುತ್ತೆ. ಸುಜಾತಾ ಆರ್ ಗಣೇಶ್, ಪುಷ್ಪ ಶಾನ್ಭೋಗರ್ ಕನ್ಫ್ಯೂಸ್ ಆದವರ ಜೊತೆ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು, ರಘುನಾರಾಯಣ್ ಬೆಂಗಳೂರಿಂದ, ಮತ್ತೆ ಯಾರು ಸರಿಯಾದ ಉತ್ತರನ ಕೊಟ್ಟವರಲ್ಲಿ ಮತ್ತಷ್ಟು ಓಕೆ ಹೆಸರು ಕಳಿಸದೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಭಾಗ್ಯರಮಣ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇಷ್ಟು ಜನ ಸರಿಯಾದ ಉತ್ತರನ ಕೊಟ್ಟಿರೋರು. ಏನು ನಾನು ಯಾವ ಆಡಿಯೋ ಬಿಟ್ಟನ ಪ್ಲೇ ಮಾಡಿದ್ದೆ, ಏನು ಪ್ರಶ್ನೆನ ಕೇಳಿದ್ದೆ ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಂಡ್ಬಿಡಿ.

ಆಡಿಯೋ ಬಿಟ್ಟನ್ನ ನಾನು ಕೇಳಿಸಿದ್ದೆ, ಕೇಳಿಸಿ ಈ ಹಾಡನ್ನು ಬರೆದವರು ಯಾರು ಅಂತ ಕೇಳಿದ್ದೆ. ಪಟ್ ಅಂತ ಉತ್ತರ ಕೊಟ್ಟವರು ಮೊದಲನೇವ್ರು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಧನ್ಯವಾದಗಳು ಗೋಪಾಲಕೃಷ್ಣ ಅಡಿಗರ ಮೌನ ತಬ್ಬಿತು ಹಾಡನ್ನು, ಹಾಡಿನ ಒಂದು ಸಾಲನ್ನು, ಎರಡು ಸಾಲನ್ನು ನಾನು ಕೇಳಿಸಿದ್ದೆ. ತುಂಬ ಅದ್ಭುತವಾದ ಹಾಡು, ಸಿ ಅಶ್ವಥ್ ಅವರ ದನಿಯಲ್ಲಿ ಮೂಡಿಬಂದಂತಹ ಹಾಡು. ಗೋಪಾಲಕೃಷ್ಣ ಅಡಿಗರು ಇದರ ರಚನೆಕಾರರಾಗಿದ್ದರು. ಈ ಹಾಡನ್ನು ಕೇಳಿಸಿದ್ದೆ. ಸರಿಯಾದ ಉತ್ತರ ಕೊಟ್ಟವರಿಗೂ ಧನ್ಯವಾದಗಳು, ಜೊತೆಗೆ ಪ್ರಯತ್ನಪಟ್ಟ ಎಲ್ರಿಗೂ ಕೂಡ ಧನ್ಯವಾದಗಳು. ಭಾವಗೀತೆಗಳ ಬಗ್ಗೆ ನಿಜಕ್ಕೂ ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಭಾವಗೀತೆಗಳನ್ನು ಕೇಳೋಕ್ಕೆ ನಾವು ಸಾಧ್ಯವೇ ಇಲ್ಲ. ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನು ನಾವು ತಗೊಳ್ಳೋದು ಖಂಡಿತ ಅತ್ಯಗತ್ಯವಾದದ್ದು ಅಂತ ಹೇಳ್ತಾ, ಸಮಯ 3:47. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು 101.3. ಮತ್ತೆ ಇನ್ನೊಂದು ಆಡಿಯೋ ಬಿಟ್ಟನ್ನು ಕೇಳಿಸ್ತಾ ಇದ್ದೀನಿ. ಈ ಪ್ರಶ್ನೆ ಏನು ನಾನು ಹೇಳ್ತೀನಿ, ಈ ಆಡಿಯೋ ಬಿಟ್ಟನ್ನು ಕೇಳ ಆದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ.

ಹಾಡಿನ ಬಿಟ್ಟು ಯಾವ ಚಿತ್ರದ್ದು ಯಾವ ಚಿತ್ರದ್ದು ಅಂತ ನನಗೆ ಬೇಡ, ಆದರೆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಗಾಯಕ ಹಾಡಿದಂಥ ಈ ಹಾಡು, ಯಾರು ಆ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಯಾರ ಗಾಯನದಲ್ಲಿ ಈ ಹಾಡು ಮೂಡಿ ಬಂದಿತ್ತು ಅಂತ ನೀವು ನಮಗೆ ಸಂದೇಶನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಉತ್ತರಗಳು ನಮಗೆ ತಲುಪಲಿ, ತಪ್ಪದೆ ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಉತ್ತರನ ತಲುಪಿಸಿ ಅಂತ ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನ ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಒಂದು ಅದ್ಭುತವಾದ ಹಾಡನ್ನು ಕೇಳಿಸಿದ್ದೆ. ಹಾಡು ಯಾವ ಚಿತ್ರದ್ದು ಅಂತ ಕೇಳಿದ್ದಕ್ಕಿಂತ ನಾನು ಹೆಚ್ಚಾಗಿ ಯಾರು ಹಾಡಿದ್ದ ಹಾಡದು ಅಂತ ಕೇಳಿದ್ದೆ. ಸರಿಯಾಗಿ ಮೊದಲು ಉತ್ತರನ ಕೊಟ್ಟವರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಅಭಿನಂದನೆಗಳು ನಿಮಗೆ. ಮತ್ತು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ನೇತ್ರ ಕೆಂಗೇರಿಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹನುಮಂತಪುರದಿಂದ ಹೊನ್ನೂರಾಲಿಯವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಜೊತೆಗೆ ಸಿ ಎನ್ ಲಕ್ಷ್ಮಣ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಜಾತಾ ಆರ್ ಗಣೇಶ್ ಫಿನ್ಲ್ಯಾಂಡಿಂದ ಮೆಸೇಜ್ ಕಳಿಸ್ತಿದ್ದಾರೆ, ಸರಿಯಾದ ಉತ್ತರನ ಕಳಿಸಿದ್ದಾರೆ. ಸುಧಾಮೂರ್ತಿ ಮತ್ತು ಪುಷ್ಪ ಶಾನುಭೋಗರ್ ಮಂಗಳ ಮೈಸೂರಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ ಮಧುವತಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ, ಎಸ್ ಎಂ ಶೋಭಾ ಮತ್ತು ರೂಪ ಪಾಂಡುರಂಗರಾವ್, ಅನಿಲ್ ಕಿಷ್ಕಿಂದನಗರ ಗಂಗಾವತಿಯಿಂದ ಈರಣ್ಣ, ಅನಿಲ ಬಿಶ್ರಣ್ಣನವರ್ ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಮತ್ತೆ ಸತ್ಯ ಬಸವೇಶ್ವರ ನಗರದಿಂದ, ದೇವಿ ಸಿಂಗ್, ಸರೋಜ ಸಿಂಗ್, ಸುಮನ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಗೀತಾ ಪದ್ಮಶ್ರೀಯವರ ಕುಟುಂಬದವರು, ಈಗ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ಹರಿಹರನ್ ವಿಜ್ಞಾನ ನಗರದಿಂದ ಮತ್ತೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 3:56, ಸರಿಯಾದ ಉತ್ತರ ಕೂಡ ಹೇಳೇ ಬಿಡ್ತೀನಿ. ಹೌದು, ಮನ್ನಾಡೆಯವರು ಈ ಹಾಡನ್ನು ಹಾಡಿದರು, ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಮನ್ನಾಡೆಯವರು. ಈ ಹಾಡು ನಾನು ಯಾವ ಹಾಡನ್ನು ಕೇಳಿಸಿದ್ನಲ್ಲ, ಮತ್ತೊಂದು ಸಲ ಕೇಳಿಸ್ಬಿಡ್ತೀನಿ.

ಕಲಾವತಿ ಚಿತ್ರಕ್ಕೆ ಈ ಹಾಡನ್ನ ಮನ್ನಾಡೆ ಅವರು ಹಾಡಿದ್ರು. ಈ ಹಿನ್ನೆಲೆ ಗಾಯನಕ್ಕೋಸ್ಕರ ಅವರಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ಧನ್ಯವಾದಗಳು ಅಂತ ಹೇಳ್ತಾ ಕುವೆಂಪು ಅವರು ರಚಿಸಿದಂತ ಹಾಡು ಇದಾಗಿತ್ತು. ಅದು ಮತ್ತೊಂದು ಹೆಮ್ಮೆ. ನಿಮ್ಮೆಲ್ರಿಗೂ ಧನ್ಯವಾದ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 4 ಗಂಟೆಗೆ ಹೊಸ ಅತಿಥಿಗಳ ಜೊತೆ ವಾಪಸ್ಸಾಗ್ತೀನಿ. ಇವತ್ತು ಒಂದಿಷ್ಟು ವಿಶೇಷ ವಿಷಯಗಳನ್ನ ಮಾತಾಡುವಂತಹ ಸಮಯ. ಏನದು, ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:01 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೌದು, ಇದೀಗ ಇವತ್ತು ಒಂದು ವಿಶೇಷವಾದ ಕೆಲಸದ ಬಗ್ಗೆ, ಒಂದು ವಿಶಿಷ್ಟವಾದ ಮಾತುಕತೆ ನಾವು ಮಾಡ್ತಾ ಇದ್ದೀವಿ. ಏನದು ಅಂತ ಅಂದ್ರೆ, ಈ 4:01 ಇವತ್ತು ಜುಲೈ 28 ಇನ್ನು ಎರಡೇ ದಿನ, ಪ್ರತಿ ವರ್ಷ ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂದ್ರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಈ ದಿನವನ್ನ ಆಚರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂದ್ರೆ, ಮಾನವ ಕಳ್ಳ ಸಾಗಣೆ ಈ ಇದ್ರ ಕುರಿತು ಸಾಕಷ್ಟು ಜಾಗೃತಿ ಇರಬೇಕು, ಜಾಗೃತಿನ ಮೂಡಿಸೋದು, ಶೋಷಣೆಯನ್ನ ತಡೆಗಟ್ಟುವಂತ ಕ್ರಮಗಳನ್ನ ಬಲಪಡಿಸೋದು, ಸಂತ್ರಸ್ತರನ್ನ ರಕ್ಷಿಸೋದು, ಮತ್ತೆ ಅಪರಾಧಿಗಳನ್ನ ಕಾನೂನು ಮುಂದೆ ತರೋದು, ಈ ಎಲ್ಲಾ ಕಾರಣಗಳಿಗೋಸ್ಕರ ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಅಂತ ಏನ್ ಕರಿತೀವಿ, ಅಥವಾ ವಿಷಯ ಅಂತ ಏನ್ ಕರಿತೀವಿ, ಟ್ರಾಪ್ಡ್ ಬಿಹೈಂಡ್ ದ ಸ್ಕ್ಯಾಮ್, ಮೋಸದ ಬಲೆಯ ಹಿಂದೆ ಸಿಲುಕಿದವರು ಅಂತ ಈ ವರ್ಷದ ವಿಷಯ. ಮಾನವ ಕಳ್ಳ ಸಾಗಣೆದಾರರು ಹೇಗೆ ಮೋಸ, ಸುಳ್ಳು, ಭರವಸೆಗಳು ಮತ್ತೆ ಕುತಂತ್ರಗಳ ಮೂಲಕ ದುರ್ಬಲ ಸ್ಥಿತಿಯಲ್ಲಿರೋ ಜನರನ್ನ ಶೋಷಿಸ್ತಾರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಈ ವರ್ಷದ ವಿಷಯ. ಇನ್ನು ಜೀತ ಪದ್ಧತಿ ಕೂಡ ಈ ಮಾನವ ಕಳ್ಳ ಸಾಗಣೆಯಿಂದನೇ ಶುರುವಾಗೋದು. ಇನ್ನೊಂದು ರೂಪ ಅಂತ ಹೇಳ್ಬೋದು, ಹೆಣ್ಮಕ್ಕಳು, ಸಣ್ಣ ಮಕ್ಕಳು, ಜೊತೆಗೆ ಗಂಡು ಮಕ್ಕಳು ಹೇಗೆಲ್ಲ ಬಲಿಯಾಗ್ತಾರೆ ಇಲ್ಲಿ ಅನ್ನೋದು ತುಂಬಾ ಮುಖ್ಯವಾಗಿ ನೋಡಬೇಕು. ಭಾರತದಲ್ಲಿ ಇದು ಮಾನವ ಕಳ್ಳ ಸಾಗಣೆಯ ಅತ್ಯಂತ ಸಾಮಾನ್ಯ ರೂಪದಲ್ಲಿ ಒಂದು ಅಂದ್ರೆ ಅದು ಜೀತ ಪದ್ಧತಿ. ಅನೇಕ ಜನರ ಬಲೆಗೆ ಸಿಕ್ಕೊಂಡು ಸಾಲ ಇರಬಹುದು, ಅಥವಾ ಮುಂಗಡವಾಗಿ ಹಣ, ಒಂದು ಅಡ್ವಾನ್ಸ್ ಅಂತ ತಗೊಂಡಿರೋದಿರ್ಬೋದು, ಬಲವಂತವಾಗಿ ಅಥವಾ ಸಾಮಾಜಿಕ ಒತ್ತಡಗಳ ಮೂಲಕ ಜನರನ್ನ ಬಲವಂತದ ದುಡಿಮೆಗೆ ತಳ್ಳೋ ಪ್ರಕ್ರಿಯೆ, ಈ ಎಲ್ಲವೂ ಜೀತ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಅವರ ಸಂವಿಧಾನಬದ್ಧ ಹಕ್ಕುಗಳು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯನ ಕಸ್ಕೊಳ್ಳೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ದೀರ್ಘಕಾಲದ ಶೋಷಣೆಯ ವ್ಯವಸ್ಥೆ ಈ ಜೀತ ಪದ್ಧತಿಯಲ್ಲಿ ನಿರ್ಮಾಣ ಆಗ್ಬಿಡುತ್ತೆ. ಜೀತ ಪದ್ಧತಿಯಲ್ಲಿ ಏನೇನೆಲ್ಲ ಆಗುತ್ತೆ, ಇಟ್ಟಿಗೆ ತಯಾರಿಕೆ, ಕೃಷಿ ಕ್ಷೇತ್ರ, ಮತ್ತೆ ವಸ್ತು ಉದ್ಯಮ ಅಂದ್ರೆ ವಸ್ತುಗಳನ್ನ ತಯಾರಿಕೆ ಮಾಡೋದು, ಉತ್ಪಾದನಾ ಘಟಕಗಳು, ಗಣಿಗಾರಿಕೆ, ಕಲ್ಲು ಕ್ವಾರಿಗಳು, ಇಲ್ಲೆಲ್ಲಾನು ಅವರನ್ನ ಉಪಯೋಗಿಸ್ತಾ ಹೋಗ್ತಾರೆ. ಜೀವನೋಪಾಯಕ್ಕೋಸ್ಕರ ಉದ್ಯೋಗ ಅವಕಾಶಗಳನ್ನ ಹುಡುಕೋ ಸಮಾಜದ ಅತ್ಯಂತ ಅಸುರಕ್ಷಿತ ವರ್ಗಗಳ ಜನರು ಇದಕ್ಕೆ ಬಲಿಯಾಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ. ಇವತ್ತು ನಾವು ಈ ಅಪರಾಧದಿಂದ ಮುಕ್ತರಾದ

0: ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಅದು ತುಂಬಾ ರೀತಿಯಲ್ಲಿರುತ್ತೆ, ಆದ್ರೆ ಕರೆಕ್ಟ್ ಎಕ್ಸಾಕ್ಟ್ ಡೆಫಿನೇಷನ್ ಎಲ್ಲರಿಗೂ ಅರ್ಥ ಆಗೋ ತರ ಹೇಳೋದಂದ್ರೆ, ಒಂದು ಮನುಷ್ಯ ಒಬ್ಬರನ್ನು ಒಬ್ಬರು ಒಂದು ವ್ಯಕ್ತಿಯನ್ನು ಬೆದರಿಕೆಯಿಂದ ಇಲ್ಲ ಬಲವಂತದಿಂದ ಇಲ್ಲ ಆಮಿಷ ಬಡ್ಡಿ ಅಂತ ಹೇಳಿ ಅವರ ಅಸಹಾಯತೆ ಅನ್ನು ನಾವು ದುರುಪಯೋಗ ಪಡಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಅವ್ರನ್ನ ಕರೆ ತೊಯ್ದು ಅಲ್ಲಿ ಅವರಿಗೆ ಶೋಷಣೆ ಒಳಪಡಿಸಿದನ್ನು ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ. ಆದ್ರೆ ಅದ್ರ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಬೇರೆ ಬೇರೆ ರೀತಿ ಇರುತ್ತೆ. ಆದ್ರೆ ಅದರಲ್ಲಿ ಅತ್ಯಂತವಾದ ಅಂತ ಅಲ್ಲ ಭೀಕರ ಅಂತ ಹೇಳುವಾಗ ಅದ್ರ ಜೀತ ಪದ್ಧತಿ ಆಗಿರುತ್ತದೆ. ಜೀತ ಪದ್ಧತಿ ಅಂದ್ರೆ ಅದ್ರ ಒಬ್ಬರು ವ್ಯಕ್ತಿಯನ್ನು ಸಾಲ ಕೊಟ್ಟು ಅವನಿಗೆ ಅವನ ಜೀವನಾಂತರ ಅವನ ಇಟ್ಟಿಗೆ ಫ್ಯಾಕ್ಟ್ರಿ ಇಲ್ಲಾದ್ರೆ ರೋಸ್ ಫಾರ್ಮ್ ಇಲ್ಲಾದ್ರೆ ಜಿಂಜರ್ ಫಾರ್ಮ್ ಇಲ್ಲಾದ್ರೆ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಸಿ ಆ ಬಡ್ಡಿಯನ್ನು ಆ ಅಡ್ವಾನ್ಸ್ ಜೊತೆ ಬಡ್ಡಿ ಸೇರಿಸಿ ಚಕ್ರ ಬಡ್ಡಿ ಸೇರಿಸಿ ಅವನ್ನ ಇಡೀ ಜೀವನ ಪೂರ್ತಿ ಅವನು ಮತ್ತೆ ಅವನ ಇಡೀ ಕುಟುಂಬವನ್ನು ಅದರಲ್ಲಿ ಕೆಲಸ ಮಾಡಿಸೋದಕ್ಕೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಅದೇ ಸಮಯ ಜೀತ ಪದ್ಧತಿ ಅಂತ ಹೇಳುವಾಗ ಅವರು ಬರೀ ಅಷ್ಟು ಮಾತ್ರ ಅಲ್ಲ, ಅವರಿಗೆ ತುಂಬಾ ಕನಿಷ್ಠ ವೇತನ ನಮಗೆ ಬಂದಿರೋ ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಇಡೀ ಫ್ಯಾಮಿಲಿಗೆ ಒಂದು ವಾರ ಕೆಲಸ ಮಾಡಿದ್ರೆ ಸಿಗೋದು 400 ರೂಪಾಯಿ 800 ರೂಪಾಯಿ ಇಷ್ಟೇ ಕೊಟ್ಬಿಟ್ಟು ಅವರಿಗೆ ಇಡೀ ಜೀವನ ಪೂರ್ತಿ ಅದೇ ಕೆಲಸ ಮಾಡಿಸೋದು, ಇದು ತುಂಬಾ ಭೀಕರವಾದ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ಬೋದು. ಜೀತ ಪದ್ಧತಿ ಒಂದು ಮಾನವ ಕಳ್ಳ ಸಾಗಾಣಿಕೆಯ ಭೀಕರವಾದ ರೂಪ.
1: ಅಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಾಗ್ಲೂ ಕೂಡ ಈಗ್ಲೂ ಮಾನವ ಕಳ್ಳ ಸಾಗಾಣಿಕೆ ಇದೆ ಅಂದ್ರೆ ನಿಜಕ್ಕೂ ನಂಬಕ್ಕೆ ಆಗಲ್ಲ ಅನ್ನೋಂತ ವಿಷಯ. ಆದ್ರೆ ನಮ್ಮ ಮುಂದೆ ಪ್ರತ್ಯಕ್ಷ ದರ್ಶಿಗಳೇ ಕೂತಿರುವಾಗ ಪ್ರತ್ಯಕ್ಷವಾಗಿ ಅವರೇ ಅನುಭವಿಸಿ ಕೂತಿರುವಾಗ ಸುಳ್ಳು ಅಂತ ಹೇಳಕ್ಕೂ ಅದು ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಜಾಗಗಳು ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಜೀತ ಪದ್ಧತಿಯ ಅಪಾಯಕ್ಕೆ ಹೆಚ್ಚಾಗಿ ಒಳಪಡ್ತಾರೆ ಅಂತ?
0: ತುಂಬಾ ರೀತಿ ಜೀತ ಪದ್ಧತಿ ಇದೆ ಮೇಡಮ್ ಕರ್ನಾಟಕದಲ್ಲಿ. ಆಕ್ಚುಲಿ ನಾವು ಟ್ರೈನಿಂಗ್ಸ್ ಮಾಡುವಾಗೆಲ್ಲ ಹೇಳ್ತಾರೆ ಜೀತ ಪದ್ಧತಿ ಕರ್ನಾಟಕದಲ್ಲ ಇರಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಹೇಳ್ಬೋದು ಎಷ್ಟು ಜಾಗ ಇದು ಇಟ್ಟಿಗೆ ಫ್ಯಾಕ್ಟ್ರಿ ಆಗ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಗ್ಬೋದು, ಇಲ್ಲ ಕ್ವಾರೀಸ್ ಅಲ್ಲಿ ಸ್ಟೋನ್ ಕ್ವಾರೀಸ್ ಅಲ್ಲಿ, ಮತ್ತೆ ರೋಸ್ ಫಾರ್ಮ್ ಜಿಂಜರ್ ಫಾರ್ಮ್ ಸಿಲ್ಕ್ ಫಾರ್ಮ್ ಇಂಥ ಎಲ್ಲ ಜಾಗಗಳು ಕೆಲವು ಸಮಯದಲ್ಲಿ ಮನೆಯಲ್ಲಿ ಸಹ ಅವ್ರನ್ನ ಜೀತ ಪದ್ಧತಿಯಲ್ಲಿ ಒಳಪಡಿಸ್ತಾರೆ. ತುಂಬಾ ತರಹದ ಜೀತ ಪದ್ಧತಿ ಕರ್ನಾಟಕದಲ್ಲೇ ಇದೆ. ಅದು ರೀಸೆಂಟ್ ಆಗಿ ಎರಡು ರೆಸ್ಕ್ಯೂ ಬಗ್ಗೆ ನಾವು ಮಾತಾಡಿದ್ರೆ ಬಾಗಲಕೋಟೆಯಲ್ಲಿ ರೀಸೆಂಟ್ ಆಗಿ ನಾವು 34 ಜನರನ್ನ ಬಿಡಿಸಿದ್ವಿ. ಅದರಲ್ಲಿ ಅವರಿಗೆ 16 ಗಂಟೆಗಿಂತ ಜಾಸ್ತಿ ಅವ್ರ ಇಡೀ ಕುಟುಂಬನ ಕೆಲಸ ಮಾಡಿಸಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಓನ್ಲಿ 800 ರುಪೀಸ್. 800 ರೂಪಾಯಿ ಕೊಟ್ಬಿಟ್ಟು ಅವರಿಗೆ ಮಾನಸಿಕವಾಗಿ ಮತ್ತೆ ಶೋಷಣೆ ಮಾಡಿ ಅವರಿಗೆ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲಿಂದ ರಕ್ಷಿಸಿದ್ದೀವಿ. ಇನ್ನೊಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಿದ್ದು ನಮ್ಮ ಮೈಸೂರಲ್ಲಿ ಟಿ ನರಸೀಪುರದಲ್ಲಿ ಅಲ್ಲಿ ಸಹ 18 ಜನರನ್ನು ರಕ್ಷಿಸಿ 4-20 ವರ್ಷಗಳ ಕಾಲ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಅಷ್ಟು ವರ್ಷದಿಂದ ಅದೇ ಫ್ಯಾಕ್ಟ್ರಿಯಲ್ಲಿ ಇದು ಬಡ್ಡಿ ಸೇರಿಸಿ ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ನ ತೀರ್ಸಕ್ಕೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಸಹ ನಾವು ರಕ್ಷಣೆ ಮಾಡಿದೀವಿ. ಸೊ ಕರ್ನಾಟಕದಲ್ಲಿ ಇದೆಯಾ? ಹೌದು, ಎಲ್ಲಾ ತರ ಇಂಡಸ್ಟ್ರಿಯಲ್ಲಿ ಈಗ ನಡೀತಾ ಇದೆ.
1: ಈ ಮುಖ್ಯವಾಗಿ ಮಾನವ ಕಳ್ಳ ಸಾಗಣೆ ಈ ಒಳಗಾಗ್ತಾರಲ್ಲ, ಯಾಕೆ ಎಲ್ಲಿಂದ ಶುರುವಾಗತ್ತೆ ಇದು? ಯಾವ ಅವರ ಅವರಿಗೆ ಏನು ಅಂದ್ರೆ ಬುದ್ಧಿ ಇಲ್ಲದೆ ಅದಕ್ಕೆ ಬಲಿಯಾಗ್ತಾರ ಅಥವಾ ಯಾವ ಕಾರಣಕ್ಕೋಸ್ಕರ ಬಲಿಯಾಗ್ತಾರೆ ಅಲ್ಲಿ?
0: ಯೂಶಲಿ ಮೇಡಮ್ ಮಾನವ ಕಳ್ಳ ಸಾಗಾಣಿಕೆ ಅಂತ ಇಲ್ಲಾದ್ರೆ ಜೀತ ಪದ್ಧತಿ ಅಂತ ಹೇಳುವಾಗ ಯೂಶಲಿ ನಮಗೆ ಏನಾದರೂ ಒಂದು ಅಸಹಾಯತೆ ಬರುವಾಗ ಇಲ್ಲಾದ್ರೆ ಎಮರ್ಜೆನ್ಸಿ ಬರುವಾಗ ಈ ಜೀತ ಪದ್ಧತಿ ನಡೆಸುವ ಇಲ್ಲ ಮಾನವ ಕಳ್ಳ ಸಾಗಾಣಿಕೆ ಮಾಡೋಕ್ಕೆ ತುಂಬಾ ಜನರು ನೋಡ್ತಾ ಇರ್ತಾರೆ. ಅವರ ಅಸಹಾಯತೆಯನ್ನು ದುರುಪಯೋಗ ಪಡಿಸಿ ಅವರಿಗೆ ಇಂಥ ಕೆಲಸಗಳನ್ನು ಮಾಡಿಸ್ತಾರೆ. ಅದು ನಾವು ಅವರ ಏನ್ ಹೇಳೋದು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾರ ಅಂತ ಹೇಳಕ್ಕಾಗಲ್ಲ. ಆ ಟೈಮ್ ಆಫ್ ನೀಡ್ ಅವ್ರಿಗೆ ಏನಾದ್ರೂ ಬೇಕಾಗಿರುವಾಗ ಸಪೋಸ್ ಅಡ್ವಾನ್ಸ್ ಅಮೌಂಟ್ ಇರ್ಬೋದು, ಯಾವ್ದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಇರ್ಬೋದು, ಇಲ್ಲಾದ್ರೆ ಮದುವೆ ಇರ್ಬೋದು, ಇಂಥ ಎಲ್ಲದಕ್ಕೂ ಭಾರತದಲ್ಲಿ ತುಂಬಾ ದುಡ್ಡಾಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಮಿಸ್ಯೂಸ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಓಕೆ ಬನ್ನಿ ನೀವು ಕೆಲಸ ಮಾಡಿ ತೀರ್ಸ್ಕೊಳ್ಳಿ ಲೋನು, ನಾವು ಅಷ್ಟೇ ಮಾಡಿದ್ರೆ ಸಾಕು ಬೇರೆ ಏನು ಬೇಡ, ಎಷ್ಟು ಕೊಟ್ಟಿದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಅವ್ರ ಫುಲ್ ಜೀವನ ಪೂರ್ತಿ ಅವ್ರ ಇಡೀ ಫ್ಯಾಮಿಲಿನ ಕೆಲಸ ಮಾಡಿಸ್ತಾರೆ. ಅದ್ರ ಮೇಲೆ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಬಿಟ್ಟು ಯಾವತ್ತೂ ಅವ್ರನ್ನ ವಾಪಸ್ಸೇ ಕಳ್ಸಲ್ಲ. ಸೊ ಅದಕ್ಕೆ ಅದ್ರ ಮೇಲೆ ಒಂದ್ಸಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗೋದು, ಆ ಟೈಮಲ್ಲಿ ಅವ್ರಿಗೆ ಅಲ್ಲಿಂದ ಬಿಟ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಇವ್ರು ಅಂಡರಲ್ಲಿ ಇರ್ತಾರೆ ಅವ್ರೆಲ್ಲ.

0: ಫ್ರೀಡಮ್ನ ಸಹ ತೆಗೆದು ಅವ್ರನ್ನ ಹೆದರಿಸಿ ಬೆದರಿಸಿ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ತರ ಜೀತ ಪದ್ಧತಿ ನಡೆಯೋದು.
1: ನಿಶಾ, ಈಗ ಮುಖ್ಯವಾಗಿ ನಾವು ಅವಾಗಲೇ ಮೊದಲಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಹೆಣ್ಮಕ್ಕಳು ಸಣ್ಣ ಮಕ್ಕಳು ಜೊತೆಗೆ ಗಂಡಸರು ಎಲ್ಲರೂ ಬಲಿಯಾಗ್ತಾರೆ ಈ ಜೀತ ಪದ್ಧತಿಗೆ ಅಂತ. ಆದರೆ ಜೀತ ಪದ್ಧತಿ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಗೆ ಎಲ್ಲರೂ ಬಲಿಯಾಗ್ತಾರೆ. ಆದರೆ ಮುಖ್ಯವಾಗಿ ತುಂಬ ಹೆಚ್ಚಾಗಿ ಬಲಿಯಾಗೋರು ಯಾರು, ಹೆಣ್ಮಕ್ಕಳ ಅಥವಾ ಸಣ್ಣ ಮಕ್ಕಳ ಅಥವಾ ಜೀತಕ್ಕೆ ಬೇಕು ಅಂತ ಗಂಡಸರನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಜಾಸ್ತಿ ಸಾಗಣೆ ಮಾಡ್ತಾರ, ಯಾರು ಜಾಸ್ತಿ? ಹೆಣ್ಮಕ್ಕಳು ಕೂಡ ತುಂಬ ಹೆಚ್ಚಾಗಿನೇ ಕೂಡ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬಲಿಯಾಗಬಹುದು, ಯಾರು ತುಂಬ ಹೆಚ್ಚಾಗಿ ಬಲಿಯಾಗ್ತಾರೆ
0: ಜೀತ ಪದ್ಧತಿಯಲ್ಲಿ? ಮೋಸ್ಟ್ ಆಫ್ ದ ಟೈಮ್ಸ್ ಇದು ಮೆನ್ ಯೂಶಲಿ ಅವರೇ ಬಲಿಯಾಗೋದು. ಆದರೆ ಏನು ಹೇಳೋದು, ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದಲ್ಲ, ಅವರು ಬಲಿಯಾಗ ಒಂದು ಹಸ್ಬೆಂಡ್ ಬಲಿಯಾದರೆ ಅವ್ರ ಇಡೀ ಫ್ಯಾಮಿಲಿನ ಸಹ ಅವರು ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇದು ಒಂದಿನ ಎರಡು ದಿನ ಕೆಲಸ ಅಲ್ಲ, ಅವರು ಒಂದು ರಾಜ್ಯ ಬಿಟ್ಟು, ಅದಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ಬಂದು ಶೋಷಣೆ ಮಾಡೋದು. ಸೊ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬರುವಾಗ ಅವರೊಬ್ಬರೇ ಬರಲ್ಲ, ಅವ್ರ ಇಡೀ ಫ್ಯಾಮಿಲಿನ ಕರ್ಕೊಂಡ್ಬರ್ತಾರೆ. ಸೊ ಅಲ್ಲಿ ಕರ್ಕೊಂಡ್ಬರುವಾಗ ಅವ್ರು ಇಟ್ಟಿರೋ ಈ ಸಪೋಸ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ರೋಸ್ ಫಾರ್ಮ್ ಆಗಿರ್ಬೋದು, ಇದೆಲ್ಲ ಅವರಿಗೆ ಬೇರೆ ಏನು ಫೆಸಿಲಿಟೀಸ್ ಇರಲ್ಲ, ಸೆಕ್ಲೂಡೆಡ್ ಆಗಿರುತ್ತೆ. ಸೊ ಎಂಟೈರ್ ಫ್ಯಾಮಿಲಿ ಇದಕ್ಕೆ ಬಲಿಯಾಗ್ಬಿಡ್ತಾರೆ, ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಲ್ಲ, ಮಹಿಳೆಯರಿಗೆ ಬೇರೆ ಏನು ಫ್ರೀಡಮ್ ಇರಲ್ಲ. ಸೊ ಅವ್ರನ್ನ ಸಹ ಇಂಥ ಜೀತ ಪದ್ಧತಿಗೆ ಹಾಕ್ಬಿಟ್ಟು ಅವರು ಇಂಡೈರೆಕ್ಟ್ ವಿಕ್ಟಿಮ್ಸ್ ಅಂತ ಹೇಳ್ಬೋದು.
1: ಆದರೂ ಸಣ್ಣ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಅವರು ಕರ್ಕೊಂಡು ಹೋಗುವಾಗ ಅವರ ಅಂಗಾಂಗಗಳನ್ನ ಕೂಡ ತಗೊಂಡು ಸಾಗಣೆ ಮಾಡಿದ್ದು ಕೂಡ ಇದೆ ಅಲ್ವಾ?
0: ಹೌದು, ಸಣ್ಣ ಮಕ್ಕಳು ಮತ್ತೆ ಎಸ್ಪೆಷಲಿ ಗರ್ಲ್ಸ್
1: ಲೈಂಗಿಕ ಕಿರುಕುಳ
0: ಇದೆಲ್ಲ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಇವರೆಲ್ಲರೂ ಬಲಿ ಆಗ್ತಾರೆ. ಈಗ ಚೈಲ್ಡ್ ಲೇಬರ್ ಆಗ್ಬೋದು, ನಾವು ತುಂಬಾ ರೆಸ್ಕ್ಯೂಸ್ ಮಾಡಿದೀವಿ, ಮಿಕ್ಸ್ಚರ್ ಫ್ಯಾಕ್ಟ್ರಿ, ಬ್ಯಾಗ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಮಕ್ಕಳನ್ನ ತುಂಬಾ ವರ್ಷದಿಂದ ಒಂದೇ ಜಾಗದಲ್ಲಿ ಹಾಕಿ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ತಿರೋದು, ಅದು ಸಹ ಕಳ್ಳ ಜೀತ ಪದ್ಧತಿನೇ, ಮಕ್ಕಳ ಜೀತ ಪದ್ಧತಿ ಅಂತ ಹೇಳ್ಬೋದು.
1: ಜೀತ ಪದ್ಧತಿಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಈ ಕಾರ್ಮಿಕರು ಕೆಲಸದವರು, ಇವರನ್ನ ಗುರುತಿಸಿ ರಕ್ಷಿಸಿದಿರಾ ನೀವೆಲ್ಲಾನು ಸಾಕಷ್ಟು ಸಲ. ಇದಾದ್ಮೇಲೆ ಏನಾಗತ್ತೆ, ಅವರನ್ನ ರಕ್ಷಣೆ ಅಲ್ಲಿ ಮಾಡ್ತೀರಾ, ಅದಾದ್ಮೇಲೆ ಏನಾಗತ್ತೆ, ಅವರಿಗೆ ಏನ್ ವ್ಯವಸ್ಥೆ ಆಗತ್ತೆ, ಬಿಡುಗಡೆ ಪುನರ್ವಸತಿ ಮತ್ತೆ ಅವ್ರಿಗೆ ಕೊಡುವಂತ ಪರಿಹಾರಗಳು ಇದೆಲ್ಲ ಏನೇನಾಗತ್ತೆ, ಒಂದಿಷ್ಟು ವಿವರಣೆ ಕೊಡಬಹುದಾ?
0: ಹೌದು ಮೇಡಮ್, ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾನೂನುಗಳಿದೆ. ಅದ್ ಆಲ್ರೆಡಿ ಬಿ ಎನ್ ಎಸ್ ಅಡಿಯಲ್ಲಿ 143 ಹ್ಯೂಮನ್ ಟ್ರಾಫಿಕಿಂಗ್ ಪನಿಷಬಲ್ ಅಫೆನ್ಸ್, ಅದ್ರ ಜೊತೆನೆ ಜೀತ ಪದ್ಧತಿ ಬಗ್ಗೆನೇ ಸಪ್ರೇಟ್ ಆಗಿ ಕಾನೂನು ಇದೆ ಇಡೀ ದೇಶದಲ್ಲಿ. ಅದು ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತುಂಬ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ರೀಸೆಂಟ್ ಆಗಿ 2024 ಅಲ್ಲಿ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಎಲ್ಲರೂ ವಿಲೇಜ್ ಪಂಚಾಯತಿಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಆಫೀಸರ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತುಂಬ ಆಲ್ಮೋಸ್ಟ್ 17 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಜೀತ ಕಾರ್ಮಿಕ ಇಲ್ಲಿ ಕರ್ನಾಟಕದಲ್ಲಿ ನಡೀತಿದೆಯಾ ಇಲ್ವೋ ಅಂತ ಐಡೆಂಟಿಫೈ ಮಾಡೋಕ್ಕೆ, ಐಡೆಂಟಿಫೈ ಮಾಡೋದು ಮತ್ತೆ ರಿಪೋರ್ಟ್ ಮಾಡೋ ಪರ್ಮಿಷನ್ ಇದೆ. ಅದಾಗಿದ ತಕ್ಷಣ ರಿಪೋರ್ಟ್, ಇನ್ ಕೇಸ್ ರಿಪೋರ್ಟ್ ಆಗಾದ್ಮೇಲೆ ಅವರು ಬಿಡುಗಡೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಬಿಡುಗಡೆ ಪ್ರಮಾಣ ಪತ್ರ ಅಂದ್ರೆ ಏನು ಅಂದ್ರೆ, ಬಿಡುಗಡೆ ಪ್ರಮಾಣ ಪತ್ರ ಕೊಡುವಾಗ ಅವರು ಜೀತದಿಂದ ಮುಕ್ತವಾಗಿದ್ದಾರೆ ಅಂತ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟ್. ಅದಾಗಿದ ತಕ್ಷಣನೇ ಅವರಿಗೆ ರೆಸ್ಕ್ಯೂ ಮಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಜೀತ ದಾಳಿಗಳನ್ನು ತುರ್ತು ಪರಿಹಾರ ಅವರಿಗೆ ಆಲ್ಮೋಸ್ಟ್ 30,000 ತನಕ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ತಾರೆ. ಅದು ಅಲ್ಲದೆ ಅವ್ರನ್ನ ಬೇರೆ ಜಾಗ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿರೋ ಪುನರ್ವಸತಿಗಾಗಿರೋ ಎಲ್ಲ ವಿಷಯಗಳನ್ನು ಸಹಾಯತವನ್ನು ಅವರು ಮಾಡಿಕೊಡ್ತಾರೆ. ಅದ್ರಲ್ಲಿ ಪುನರ್ವಸತಿ ಅಂತ ಹೇಳುವಾಗ ಅವರಿಗೆ ಇನ್ ಕೇಸ್ ಮನೆ ಇಲ್ಲ ಅಂದರೆ ಅವ್ರಿಗೊಂದು ಜಾಗ ಕೊಟ್ಟು ಮನೆ ಕೊಟ್ಟು ಇರೋಕ್ಕೆ, ಇಲ್ಲಾಂದರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್, ವಾಪಸ್ ಜೀತ ಪದ್ಧತಿಗೆ ಬರದೆ ಬೇರೆ ಕೆಲಸದಲ್ಲಿ ಒಳಪಡಿಸೋಕ್ಕೆ ಟ್ರೈ ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಮೆಡಿಕಲ್ ಸಪೋರ್ಟ್, ಇಮೋಷನಲ್ ಸಪೋರ್ಟ್ ಇದೆಲ್ಲ ಸಹ ಕೊಡ್ತಾರೆ. ಅದು ಅಲ್ಲದೆ DLSC ಹತ್ರ ಹೋದ್ರೆ ಬರೀ ಅವ್ರನ್ನ ಬಿಡುಗಡೆ ಮಾಡೋದ್ ಮಾತ್ರ ಅಲ್ಲ, ಯಾರು ಇವ್ರನ್ನ ಜೀತ ಪದ್ಧತಿಯಲ್ಲಿ ಹಾಕಿರ್ತಾರೆ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವರಿಗೆ ಒಂದು ಶಿಕ್ಷೆ ಆಗೋ ತರ ನಾವು ನೋಡ್ಕೊಳ್ಬಹುದು. ಇದೆಲ್ಲ ಪ್ರೊವಿಷನ್ಸ್ ಆಕ್ಟಲ್ಲು, ಬಾಂಡೆಡ್ ಲೇಬರ್ ಆಕ್ಟಲ್ಲೂ ಇದೆ. ಅದು ಅಲ್ಲದೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಅಲ್ಲೂ ಇದೆ ಇದನ್ನ ಸ್ಟಾಪ್ ಮಾಡೋಕ್ಕೆ.
1: ಗ್ರೇಟ್, ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ವಾಪಸ್ ಆಗ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರ ಕಥೆ ಏನು, ಎಲ್ಲಿಂದ ಬಂದರು, ಯಾಕೆ ಈ ಪದ್ಧತಿಗೆ ಬಲಿಯಾದ್ರು, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಾನವ ಕಳ್ಳಸಾಗಣೆ ವಿರೋಧಿ ದಿನ ಮತ್ತೆ ಜೀತ ಪದ್ಧತಿ ಎರಡೂ ವಿಷಯಗಳ ಬಗ್ಗೆ ಈಗಾಗಲೇ ಮೇಡಮ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಫೆಬಾ ನಿಶಾ ಅವರು. ಜೊತೆಗೆ ಇವತ್ತು ನಾನು ಹೇಳಿದೆ ನಮ್ಮ ಜೊತೆಯಲ್ಲಿ ಇಬ್ಬರು ಫಲಾನುಭವಿಗಳು ಕೂಡ ಇದ್ದಾರೆ ಅಂತ. ಪಕ್ಕಣ್ಣ
1: ನಮಸ್ಕಾರ.
0: ನಮಸ್ಕಾರ. ಪಕ್ಕಣ್ಣ ಅವ್ರ ಜೊತೆಲಿ ಮೂರ್ತಿ ಅವರು ಕೂಡ ಇದ್ದಾರೆ. ಪಕ್ಕಣ್ಣ ಮೊದಲು ನೀವು ಮಾತಾಡಿ ಹೇಳಿ, ಹೆಂಗೆ ಈಗ ಜೀತ ಪದ್ಧತಿಯಿಂದ ಮುಕ್ತರಾಗಿ ಆಚೆ ಕಡೆ ಬಂದಿದ್ದೀರಾ ಅಲ್ವಾ ನೀವು? ಜೀತ ಪದ್ಧತಿಗೆ ಹೋಗಿದ್ ಹೆಂಗೆ, ಹಿಂಗ್ ಶುರುವಾಯ್ತು, ಎಲ್ಲಿಂದ ಯಾಕೆ ಹೋದ್ರಿ ನೀವು?
1: ಅಮ್ಮ, ನಮ್ಮ ಗದಗ ಜಿಲ್ಲಾ ಗದಗ ತಾಲೂಕು ಸಾಕಿನ ಲಕ್ಕುಂಡಿ ನಮ್ಮೂರು. ನಾವು ಹುಬ್ಳಿಯಲ್ಲಿ ಕೆಲ್ಸಕ್ಕಂತ ಹೋಗ್ತಿದ್ವಿ. ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ. ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ವಿ. ನಮಗೊಂದು 2 ದಿನ ಕೆಲಸ ಸಿಗಲಿಲ್ಲಮ್ಮ ಅಲ್ಲೇ. ನಮ್ಮನ್ನು ಅರಸೀಕೆರೆಗೆ ಅಂತೇಳಿ 12:00 ಸುಮಾರು ಅರಸೀಕೆರೆಯಾಗ ಟೈಮ್

0: ನಿನ್ನ ತೋಟ ಅಡಿಕೆ ತೋಟದ ಕೆಲಸ ಐತಿ, ನೀವು ಬರ್ರಿ ಅಂತೇಳಿ ನಮ್ಮನ್ನ ಒಂದು ನಿರಂಜನ ಅನ್ನೋ ಹುಡುಗ ಒಬ್ಬ ಕರ್ಕೊಂಡು ಹೋದ.
1: 15 ಜನ
0: ತೋಟದ ಕೆಲಸ, ತೆಂಗಿನ ತೋಟ ಅಡಿಕೆ ತೋಟ ಅಂತ ಕರ್ಕೊಂಡೋಗ್ಯಾನ. ಕರ್ಕೊಂಡೋಗಿ ಅಲ್ಲಿ ಅರಸಿಕೆರಿಗೆ ಸಾಯಂಕಾಲ 6 ಗಂಟೆಗೆ ಇಳಿದ್ವಿ. ಇಳಿದ್ಬಿಟ್ಟೇನೆ ಜೀಪ್ ಇದ್ವು ಅವರು, ಜೀಪ್ನಾಗ ಹತ್ತಿಸ್ಕೊಂಡು ಅದು ಕುಶಲ್ನಗರ ಅಂತೇಳಿ ಅದು ನಮಗೆ ಬಿಡುಗಡೆ ಆಗಿಂದ ಗೊತ್ತಾಗೈತಿ ಆ ಊರು ಅನ್ನೋದು. ಬೆಳತನನ್ನು ಹೋಗಿ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಇಳಿದ್ವಿ. 5 ಗಂಟೆಗೆ ಅಲ್ಲಿ ಇಳಿಸಿ ಸಂಚಿ ಕೊಟ್ಟು ಸೊಂಟಿ ಹೊಲ್ದಾಗ ಕೆಲಸಕ್ಕೆ ಹಚ್ಚಿದ್ರು. ಅಲ್ಲಿಂದ ಸೊಂಟಿ ಹಚ್ಚಿ ಹೊಳ್ಳಿ 2 ಎಕರೆ ಎಬ್ಬಿದ್ವಿ ಅಲೆ. ಆಮ್ಯಾಗ ಅಧಿಕಾರಿಗಳಿಗೆ ಹೆಂಗೋ ಸುದ್ದಿ ಮುಟ್ಟಿ ಅವರು ನಮ್ಮನ್ನು ಬಂದು ಜೀತದಿಂದ ಹಿಂಸೆ ಭಾಳ ಮಾಡಿದ್ರು ನಮಗಲ್ಲಿ.
1: ಎಷ್ಟು ದಿನ ಕೆಲಸ ಮಾಡಿದ್ರಿ?
0: 6.5 ತಿಂಗಳು ಮಾಡಿವಿ ಅಮ್ಮ, 15 ಜನ 6.5 ತಿಂಗಳು ಮಾಡಿವಿ. ನಮಗೆ ಊಟ ಇಲ್ಲ, ಟೈಮ್ ಸೇರಿ ಜಳಕ ಅಂತೂ ಇಲ್ಲ ಇಲ್ಲ. 6.5 ತಿಂಗಳು ಜಳಕ ಮಾಡಿಲ್ಲ ಮಳೆ ಮ್ಯಾಗ ಜಳಕ. ನಮಗೆ
1: ಮಲೆ ಮಲ್ಗಕ್ಕೆಲ್ಲ ಜಾಗ ಕೊಟ್ಟಿದ್ರ?
0: ಶೆಡ್ ಅಮ್ಮ, ಚಪ್ರ.
1: 15 ಜನ ಒಟ್ಟಿಗೆ?
0: ಹಾ, ಒಟ್ಟಿಗೆ. ಅವರು ನಮ್ಮಂತೆಕ ಒಟ್ಟಿಗೆ ಇರೋರು. ನಮ್ಮನ್ನು ಹೊರಗಡೆ ಎಲ್ಲಿ ಒಂದಕ್ಕೆ ಹೋಗಕ್ಕೂ ಬಿಡ್ತಿದ್ದಿಲ್ಲ. ಊಟ 2 ಹೊತ್ತು ಊಟ, ಅದು ಹೊಟ್ಟೆ ತುಂಬ ಇಲ್ಲ.
1: ಏನು ಕೊಡ್ತಿದ್ರು?
0: ಅನ್ನ ಅಷ್ಟೇ, ಹಳೆ ಅಕ್ಕಿ ಅನ್ನ. ಅದ 5 ರೂಪಾಯಿ ಕರ್ಪುಡಿಸಿಟ್ಟು, ಒಂದು ತಮಾಟೆ ಹಣ್ಣು, ಅದ ಗಂಜಿ ಮಾಡೋದು, ಅದ ಬಸ್ತು, ಅದನ್ನು ಮುದ್ದೆ ಮಾಡೋದು, ಅನ್ನದ ಇಷ್ಟಿಷ್ಟು ಅದನ್ನು ಕೊಡೋದು. 2 ಹೊತ್ತು ಅದನ್ನ ಕೊಡೋರು, ಮತ್ತು ಉದಿದ್ದೇನಿಲ್ಲ. ಅಲ್ಲಿಂದ ಸೊಂಟಿ ಎಬ್ಬಲ್ಲಿ ಮಟ್ಟನು ಇವ್ರೇನ ಹಿಂಸೆ ಮಾಡಿದ್ರು, ಮತ್ತು ನಮಗೆ ದಾರಿ ಇದ್ದಿಲ್ಲ, ಬರೋಕೆ ಬಿಡ್ತಿದ್ದಿಲ್ಲ. ಉಳಿದಿದ್ವಿ ಅಲ್ಲೇ. ಅಧಿಕಾರಿಗಳು ಹೆಂಗೆ ಒಂದು ಸ್ವಲ್ಪ ಯಾರ ಒಂದು ಲಿಂಕ್ ಕೊಟ್ಟು ನಮ್ಮ ಮನುಷ್ಯನೂ ಒಬ್ಬವನ್ನು ತಪ್ಪಿಸಿ ಕಳಿಸಿದ್ವಿ. ಅವನೂ ರಘು ಅನ್ನೋ ಹುಡುಗ, ಗದಗಿನವ. ಅವನು 1-2 ತಿಂಗಳ ಜಿಲ್ಲಾಸ್ಪತ್ರೆ ಒಳಗೆ ಟ್ರೀಟ್ಮೆಂಟ್ ತೊಗೊಂಡು ಆ ನಂತರ ಅಧಿಕಾರಿಗಳಿಗೆ ಭೇಟಿಯಾಗ್ಯ. ನಮ್ಮ ತಾಯಾರಿ ಭೇಟಿಯಾಗಿ ಬ್ಲಡ್ ಆಗಿಲ್ಲಮ್ಮ ಮಯಾಗ, 7-7 ಪಾಯಿಂಟ್ ಬ್ಲಡ್ ಅದಾವ. ಊಟ ಇಲ್ಲ, ಕಾಲು ಕೈ ಬಾತ್ ಬಿಟ್ಟವೆ ಎಲ್ಲರೂ. ನಮ್ಮ ಎಲ್ಲ ಜನನು ಹಂಗಾಗ್ಯಾರ. ಅಲ್ಲಿಂದ ಒಬ್ರು ಖಾಲಿನ ಆದ್ರು, ಬಿಡುಗಡೆ ಆಗಿ ಬಂದಿಂದ ಒಬ್ಬ ಮನುಷ್ಯ ನಮ್ಮ ಕುಟ್ಟಾಗ 15 ಮಂದಿ ಒಬ್ಬ ಖಾಲಿ ಆದ.
1: ಅಂದ್ರೆ ನೀವು ಬಿಡಿಸಿ ಕಳಿಸಿದ್ದು, ಅಲ್ಲಿಂದ ತಪ್ಪಿಸಿ ಕಳಿಸಿದ್ದು?
0: ಇಲ್ಲಮ್ಮ, ನಾವ ಸಿಕ್ಕೊಂಡಿದ್ವಿ. 15 ಜನ ನಾವು ಒಟ್ಟ
1: 15 ಜನ ಸಿಕ್ಕಾಕೊಂಡಿದ್ವಿ.
0: ಸಿಕ್ಕಾಕೊಂಡಿದ್ದಾಗ ಒಬ್ಬ ಮನುಷ್ಯನ ತಪ್ಪಿಸಿ ಕಳಿಸಿದ್ವಿ, ನಮ್ಮ ಮನುಷ್ಯನ ಗದಗ್ನ ಹುಡುಗನ್ನ. ಅವ 2 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಮತ್ತೊಂದು 1.5 ತಿಂಗಳಿಗೆ ನಮ್ಮ ತಾಯಾರಿಗೆ ಹೋಗಿ ಹೇಳಿದಾಗ ನಮ್ಮ ತಾಯಾರ ಅಧಿಕಾರಿಗಳಿಗೆ ತಿಳಿಸ್ಯಾರ ಅಲ್ಲಿ.
1: ಈಗ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಿರ್ಲಿಲ್ವಾ ನೀವಲ್ಲಿ?
0: ಇಲ್ಲಮ್ಮ, ಅವರು ಫೋನು ಆಮ್ಯಾಗ ದುಡ್ಡು ಬಕ್ಕಂದನ್ನು ಎಲ್ಲರೂ ಕಸ್ಕೊಂಡು ಅವ್ರು ಯಾವ ರೀತಿನೂ ನಮ್ಗೇನು ಹೊರಗಿಂದ ಏನು ಗೊತ್ತಾಗದಂಗ ಪ್ರಪಂಚನ ನೋಡ್ದಂಗ ಇಟ್ಟಿದ್ರು ನಮ್ಮನ್ನ.
1: ನೀವು ಇವಾಗ 6 ತಿಂಗಳು 6.5 ತಿಂಗಳು ಬರ್ದೇ ಇರುವಾಗ ನಿಮ್ಮ ಮನೆಯವರು ಹುಡುಕ್ಲಿಲ್ವಾ?
0: ಎಲ್ಲ ಹುಡುಕಿದ್ರೆ ಎಲ್ಲಿ ಅದಾರ ಅಂತ ಹುಡುಕ್ಬೇಕಮ್ಮ. ಅವರು ಕುಶಲ್ನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು TBT ಕ್ಯಾಂಪ್ ನ್ಯಾಗ ಅಲ್ಲಿದ್ದ ಮುಂದಿದೀವಿ ನಾವು. ಮತ್ತೆ
1: ಯಾರ್ಯಾರಿದ್ದಾರೆ ಮನೆಯಲ್ಲಿ ಪಕ್ಕಣ?
0: ನಮ್ಮ ಮನೆಯಲ್ಲಿ ಅಮ್ಮ, ನಮ್ಮ ತಾಯಿ ತಂದೆ, ನಮ್ಮ ಒಬ್ಬ ಹೆಣ್ಮಗಳು, 2 ಗಂಡ್ಮಕ್ಳು. ಹಂಗ
1: ನಿಮ್ಗೆ?
0: ನಮ್ಮ ಹೆಣ್ಮಕ್ಳು, ನಾನು. ಇಷ್ಟು ಜನ ಇದೀವಿ.
1: ಅಂದ್ರೆ ಮದ್ವೆ ಆಗಿದೆಯೇ?
0: ಹಾ,
1: ಮಕ್ಕಳಿದ್ದಾರೆ.
0: ಮಕ್ಕಳಿದ್ದಾರೆ.
1: ಇದೆಲ್ಲ ಇರುವಾಗ ದುಡಿಯೋರು ಎಷ್ಟು ಜನ ಇದ್ರು ಮನೆಯಲ್ಲಿ?
0: ನಾನು ಒಬ್ಬವ, ನಮ್ಮ ತಾಯಿ.
1: ಮತ್ತೆ ನೀವು ಹಂಗ 6 ತಿಂಗಳು ಹೋದಾಗ ಹೆಂಗೆ ಜೀವನ ಹೆಂಗ್ ನಡೆದ?
0: ಜೀವನ ಎಲ್ಲ ಬಹಳ ಕಷ್ಟ ಆಗೈತೆ ಅಮ್ಮ. ಬಹಳ ಅಂದ್ರೆ ಬಹಳ ಕಷ್ಟ. ನಮ್ಮಪ್ಪರಿಗೆ ಲಕ್ವ ಹೊಡೆದು 16 ವರ್ಷ ಆಯ್ತು.
1: ಮತ್ತೆ ಯಾರು ದುಡಿಯೋರಿಲ್ಲ?
0: ಇಲ್ಲ, ನಮ್ಮ ತಾಯೇ ದುಡಿಬೇಕು. ನಾನು ಈಗ ನಮ್ಮ ಮಕ್ಕಳು ಸಣ್ಣ, ಅವಾಗ ಇವತ್ತಿನ ಟೈಮ್ ಮಕ್ಕಳದ್ದು ಕೆಲಸ ಮಾಡ್ತಾ ಇದ್ದಾರೆ. ಈಗ 8 ವರ್ಷ ಆಯ್ತು ನಾನು ಬಿಡುಗಡೆ ಆಗಿ ಬಂದು. 2018 ನಾವು ಬಿಡುಗಡೆ ಆಗಿದ್ವಿ. ಈಗ 8 ವರ್ಷ ಆಯ್ತು. ಈಗ ಮಕ್ಕಳು ಸ್ವಲ್ಪ ಕೈವಟಕ್ಕೆ ಬಂದಾರ ಮಾಡ್ತಾರ.
1: ಜೀತ ಪದ್ಧತಿ ಅಂದ್ರೆ ನೀವು ಜೀತಕ್ಕೆ ಒಳಗಾದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ?
0: 5 ಗಂಟೆಗೆ ಕೆಲಸ ಚಾಲು ಮಾಡ್ಬೇಕಮ್ಮ. 7:30 ಮಟ್ಟ ಕೆಲಸ ಮಾಡ್ಬೇಕು
1: ಸಾಯಂಕಾಲ.
0: ಆಮ್ಯಾಗ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಹಿಂಗ ಊಟಕ್ಕೆ ಬಿಡಾರ. ಹೊಳ್ಳಿ 7:30 ಬಿಟ್ರಂದ್ರ ಒಮ್ಮಕ್ಳಿ 9:30 ಊಟ ಕೊಡಾರ.
1: ಪಕ್ಕಣ ಹಿಂಗಿತ್ತು ಆ ಜಾಗ ಎಲ್ಲಾನು?
0: ಎಲ್ಲ ಕಾಡಮ್ಮ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದ್ರ ಮಧ್ಯಾಹ್ನ ಇದು ಹೊಲ.
1: ಎಷ್ಟು ಜನ ನಿಮ್ಮನ್ನ ಕಾಯಕ್ಕಿರ್ತಿದ್ರು?
0: ಅವರು 5 ಜನ ಇದ್ರಮ್ಮ.
1: 5 ಜನ ಅಂದ್ರೆ ನೀವು 15 ಜನ 5 ಜನದಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ
0: ಇಲ್ಲ. ಆಗ್ಲಿಲ್ಲಮ್ಮ, ಹಂಗ ಇದ್ರು ಅವ್ರು. ಎಲ್ಲೇ ಹೋದ್ರು ನಡಬರ್ಕ ಒಬ್ರು, ಮುಂದೊಬ್ರು, ಹಿಂದೊಬ್ರು, ನಮ್ಮ ನಡಬರ್ಕ ಬರೋರು. ಕೆಲಸ ನಾವು ಮಾಡಕತ್ತೀರ ಅವ್ರು ನಿಂದ್ರ. ಹಿಂಗ
1: ಯಾವತ್ತಾದ್ರೂ ಈ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನದಲ್ಲಿ ಅವ್ರ ಜೊತೆ ಸಿಕ್ಕಾಕೊಂಡಿದ್ರ?
0: ಸಾಕಷ್ಟು. ನಮ್ಮ ಕೂಟ 15 ಮಂದಿ ಒಳಗನ ಒಂದು 3-4 ಜನ ಮಾಡಿದಾರಮ್ಮ. ಹಂಗ
1: ಏನ್ ಮಾಡ್ತಾರೆ
0: ಅವರು? ಹೊಳ್ಳಿ ಅವ್ರನ್ನ ಹಿಡ್ಕೊಂಬಂದು ಬಹಳ ಹಿಂಸೆ ಮಾಡಿ ಹೊಡೆದು ಒಬ್ಬ ಈ ಎದರಿಂದ ರಾಣೆಮುನ್ನೂರ್ ಅಂತೇಕ ಒಂದು ಹಳ್ಳಿ ಅವ ಲಮಾಣಿ ಅಂತೇಳಿ, ಆ ಹುಡುಗಗ ಹೊಡೆದು ಮೈಂಡ್ ಹಾಪ್ ಆಗೈತಿ. ಇವತ್ತಿನವರೆಗೂ ಅವನು
1: ಅಂದ್ರೆ ಕೋಮಾಗ ಹೋಗಿದಾರ?
0: ಹಾ, ಈ ಧಾರವಾಡ ಮಾನಸಿಕ ಆಸ್ಪತ್ರೆ ಒಳಗೆ ತೋರಿಸ್ತಾರ ಅವನ್ನ. ಸ್ವಲ್ಪ ಇಲ್ಲ,

0: ಮನೆಯಾಗ ಇರ್ಬೇಕು, ಇದು ನಮ್ಮ ತಂದೆ ತಾಯಿ ಅಂತೇಳಿ ಇರ್ಬೇಕು ಅನ್ನುವಂಥದ್ದು ಪ್ರಜ್ಞೆ ಇಲ್ಲ. ಅವ್ನು ಸರ್ಪಿನ ತೊಗೊಂಡು ಬಿಡ್ತಾರೆ, ಬೈಕಿನ ಸರ್ಪಿನ ತೊಗೊಂಡು ತಲೆಗೆ.
1: ಅದಕ್ಕೆ ಮುಂಚೆ ಚೆನ್ನಾಗಿದ್ದ,
0: ಆರಾಮಿದ್ದಮ್ಮ, ನಮ್ ಕೂಡ ಚಲೋತ್ನ ಕೆಲಸ ಮಾಡ್ಯಾನ ಅವನು. ಅವನು ಹೊಡೆದಿಂದಾಗ ಹಂಗಾಗಿದ್ದಾನೆ.
1: ಮತ್ತೆ ಅವಾಗೆಲ್ಲಾನು ಯಾರು ಕಂಪ್ಲೇಂಟ್ ಕೊಟ್ಟಲಿಲ್ವಾ?
0: ಅಲ್ಲ, ಕೊಡಾಕ
1: ಹೊರಗಡೆ ಬಿಡ್ತಾ ಇರ್ಲಿಲ್ಲ,
0: ಹೊರಗಡೆನೆ ಬಿಟ್ಟಿಲ್ಲಮ್ಮ. ನಮ್ಮ ಮೆಡಿಸಿನ್ ಅನ್ನೋದು ಇಲ್ಲ, ನಮ್ಗೆ ಏನಾದ್ರೂ ಮೆಡಿಸಿನ್ ಇಲ್ಲ, ಮತ್ತೆ ಕಷ್ಟ ಇಲ್ಲ ಏನು ನಮ್ಗೆ. ಏನು ಇಂಥದ್ದು ಒಂದಂತನೂ ಮನೆಗೆ ಫೋನ್ ಹಚ್ಚಂಗಿಲ್ಲ, ಫೋನ್ ಕೊಡ್ತಿದ್ದಿಲ್ಲ.
1: ನೀವು ಎಲ್ಲಿದ್ದೀರಾ ಅಂತಾನೆ ಗೊತ್ತಿರಲಿಲ್ಲ
0: ನಮ್ಗೆ, ಆ ಊರ ಗೊತ್ತಿಲ್ಲಮ್ಮ ನಮ್ಗೆ. ಅಧಿಕಾರಿಗಳು, ನಮ್ಮ ಹುಡುಗ ಯಾವಾಗ ಹಂಗೆ ಹೇಳಿದ, ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ನಮ್ಮ ತಮ್ಮರು ಆ ರಘು ಅನ್ನೋ ಹುಡುಗ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಬಂದು ನಮ್ಮನ್ನು ಬಿಡುಗಡೆ ಮಾಡಿ ಕುಶಲನಗರದಾಗ ಸ್ಟೇಷನ್ಗೆ ಹೋಗಿ ನಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಬರೋಬ್ಬರಿ ಅವರು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಒಂದು 2 ದಿವಸ ಇದ್ರಾಗಿಟ್ಟರು ಹಾಸ್ಟೆಲ್ ಒಳಗೆ. ಹಾಸ್ಟೆಲೊಳಗೆ ಇಟ್ಟು ನಮ್ಗೆ ಒಂದು ಕಾರ್ಡ್ ಕೊಟ್ಟು ನಮಗೊಂದು 20,000 ರೂಪಾಯಿ ಗೌರ್ಮೆಂಟ್ಲಿಂದ, 3,000 ರೂಪಾಯಿ ಕೈಯಾಗ ಕೊಟ್ಟರು, 17,000 ರೂಪಾಯಿ ಚೆಕ್ ಕೊಟ್ಟರು. ಕೊಟ್ಟು ಆ ನಂತರ ನಮ್ಮನ್ನ ಪೊಲೀಸ್ ಸೆಕ್ಯೂರಿಟಿ ಒಳಗನ ನಮ್ಮನ್ನ ಊರಿಗೆ ಕಳಿಸಿದ್ರು. ನಾವು ಎಲ್ಲ ಈ ಸಿಗ್ಬಂದಿ ಇದ್ದಾಗನ ಅವ ಟ್ರೈನ್ ಹೋಗು ಟ್ರೈನ್ ಹಾರ್ಕೊಂಡ್ಬಿಟ್ಟ, ಅಷ್ಟು ಮೈಂಡ್ ಆಪು ಬೆಳಗ. ಇದು ರಾಣಿಮಂಡ್ರ ಹುಡುಗಂದು ಹೋಗು ಟ್ರೈನ್ ಹಾರ್ಕೊಂಡು ಹಂಗೆ ಯಾವಾಗ ಹೋಗಿದ್ನೋ ಊರಿಗೆ ಹೋಗಿದ್ದೆ ಒಮ್ಮೆ. ನಾವು ಅಲ್ಲಿ ಹೋಗಿದ್ವಿ ಕೇಳಕ್ಕಂತೇಳಿ, ನಾವು ಈ ಸಂಘ ಮಾಡ್ಕೊಂಡಿಂದ ಹೋಗಿದ್ವಿ. ಇವ್ರಿಗೆಲ್ಲ ಫೋನ್ ಹಚ್ಚಿ, ಇವ್ರು ನಮ್ಗಿಂತ ಮೊದಲು ಬಿಡುಗಡೆ ಆದರು. ಇವರೆಲ್ಲ ನಾವು ಬಿಡುಗಡೆ ಆಗಿಂತ ಗೊತ್ತಾಗಿ ಇವ್ರು ನಮಗೆ ನಂಬರ್ ಗಿಂಬರ್ ತೊಗೊಂಡು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇದೇನು ಮುಖ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಈಗ ಅವ್ರ ಏರಿಯಾದೊಳಗೆ ಅವರು ಗುರುತಿಸ್ತಾರೆ, ಇವು ಬಾಂಡೆಡ್ ಲೇಬರ್ ಹೌದೋ ಅಲ್ಲೋ, ಜೀತಕ್ಕೆ ಅದನೋ ಇಲ್ಲೋ.
1: ಈ ಉದಯೋನ್ಮುಖ ಸಂಘದ ಬಗ್ಗೆ ಮಾತಾಡೋಣ. ಆ ಸಂಘದ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮ ಸ್ನೇಹಿತರು ಮೂರ್ತಿ ಅವರು ಇದ್ದಾರೆ ಪಕ್ಕಣ. ಮೂರ್ತಿ ಅವರೇ, ಹೇಳಿ, ಹೇಗೆ ಸಿಕ್ಕಾಕೊಂಡ್ರಿ ಈ ಜಾಲದಲ್ಲಿ ನೀವು? ಯಾವ ಊರು ನಿಮ್ದು?
2: ನಮ್ದು ಮೈಸೂರು ಮೇಡಮ್.
1: ಮೈಸೂರು, ಹೇಗ್ ಸಿಕ್ಕಾಕೊಂಡ್ರಿ
2: ಮೇಡಮ್? ನಮ್ದು ಜೀವನ ನಡೆಸಕ್ಕೆ ತುಂಬಾ ತೊಂದರೆ ಆಯ್ತಿತ್ತು. ಫ್ಯಾಮಿಲಿ ನಾವು.
1: ಏನ್ ಮಾಡ್ತಿದ್ರಿ ಕೆಲಸ
2: ಮೇಡಮ್? ಕೆಲಸ ಬಂದು ಕಬ್ಬು ಕಡಿ ಕೆಲಸ.
1: ಕಬ್ಬು ಕಡಿಯೋ ಕೆಲಸ ಮೈಸೂರಲ್ಲಿ? ಮೈಸೂರೇನಾ, ಮೈಸೂರ್ ಹತ್ರ ಬೇರೆ ಯಾವ್ದು ಹಳ್ಳಿ?
2: ಅಲ್ಲಿ ಅಲ್ಲಿ
1: ಹಳ್ಳಿ. ಕಬ್ ಕಡಿಯೋ ಕೆಲಸ ಅಂದ್ರೆ ಏನ್ ಮಾಡ್ತಿದ್ರಿ? ಅಲ್ಲಿಂದ ಎಲ್ಲಿಗೆ ಹೋದ್ರಿ? ಏನಾಯ್ತು
2: ಮೇಡಮ್? ನಾವು ಮದುವೆಯಾಗಿ ವಸ್ತ್ರಲ್ಲಿ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಯ್ತಿತ್ತು. ನಮ್ಗೆ ಸರಿ ಕೆಲಸ ಸಿಗ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು ನಮ್ಮ ಒಂದೊಂದೇ ಆಸೆ ಮೇಡಮ್. ಒಂದು ಸ್ವಂತವಾಗಿ ಸಂಪಾದನೆ ಮಾಡಿ ಒಂದು ಮನೆ ಕಟ್ಬೇಕಂತ ಕನಸು ಅವಾಗಿಂದ ನಂದು ಅದೇ ಆಸೆ. ಇದೇ ಥರ ಇರಬೇಕಾದ್ರೆ ಅಲ್ಲಿ ಸರಿ ಸಂಪಾದನೆ ಕೊಡ್ತಿರಲಿಲ್ಲ. ನಾನು ವಿರೋಧ ಸಲ್ಲಿಸ್ತೈತಲ್ಲಿ ನಮ್ಮ ಮಿಸ್ಸೆಸ್ ಅವರು ಅಣ್ಣ ಬಂದು, ಭಾವ ನಮ್ಮ ಭಾವವ್ರು ಬಂದು, ಇಲ್ಲಿರಬೇಡಿ ನೀವು, ಈ ಥರ ಒಂದು ಕೆಲಸ ಐತೆ, ಅದು ಮಾಡಿದ್ರೆ ಕೈ ತುಂಬ ಸಂಬಳ ಕೊಡ್ತಾರೆ, ಅಚ್ಚಿಕಾಟ ಇಬ್ರು ದುಡಿಬೋದು, ಸಾಲ ತೀರಿಸ್ಬೋದು, ಒಂದು ಮನೆ
1: ಕಟ್ಸ್ಕೊಬೋದು.
2: ಮಕ್ಳು ಇದು ಮೇಡಮ್, ಇಬ್ರು
1: ಮಕ್ಳು,
2: ನಮ್ಗೆ ಟಿನ್ಸು ಮಕ್ಳು, ಒಂದು ಹೆಣ್ಣು ಒಂದು ಗಂಡು ಮತ್ತೆ ಒಂದು ಪಾಪ ಇತ್ತು,
1: ಮೂರ್ ಜನ ಒಟ್ಟು 3 ಜನ ಮಕ್ಕಳು.
2: ಅಲ್ಲಿ ಅವ್ರು ಕರ್ಕೊಯ್ತಾರೆ. ಕರ್ಕೋದಾಗ
1: ಯಾವ ಊರಿಗೆ ಕರ್ಕೊಂಡೋದ್ರು ಅವರು
2: ಮೇಡಮ್? ಈ ಊರಂತ ಹೇಳಕ್ಕಾಗಲ್ಲ, ಹೊಳೆ ನರಸೀಪುರ ಆಗ್ಬೋದು, ಹಾಸನ
1: ಸೈಡ್ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ.
2: ಒಂದೊಂದು ಊರಲ್ಲಿ ಬಂದು ಒಂದೊಂದು ಜಿಲ್ಲೆಯಲ್ಲಿ 3 ತಿಂಗಳು, 2.5 ತಿಂಗಳು, 4 ತಿಂಗಳು ಈ ಥರ ಸಿಗುತ್ತೆ. ಎಲ್ಲಿ ಸೀಸನ್ ಕೆಲಸ ಸಿಗುತ್ತೋ ಅಲ್ಲೆಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಯ್ತಾರೆ. ನಮ್ಮದು ಕೆಲಸ ಬಂದು ಗಂಡಸರೆಲ್ಲ ಲೇಬರ್ಗಳೆಲ್ಲ ಕಬ್ ಕಡಿಯೋದು, ಲೇಡೀಸ್ ಬಂದು ಹಿಂದ್ಗಡೆ ಕಂತೆ ಕಟ್ಟಬೇಕು. ನಮ್ದು 12 ಗಂಟೆ ಕೆಲಸ ಮಾಡ್ತೀವಿ ಮೇಡಮ್. ಅದಾದಮೇಲೆ ಲೇಡೀಸು ಅವ್ರಿಗೆ ಕಬ್ ಕಡಿಬೇಕು, ಪಾಪ್ ನೋಡ್ಕೋಬೇಕು, ಕೆಲಸ ನೋಡಬೇಕು, ನಮ್ಗೆ ಬಂದು ಲೋಡ್ ಮಾಡೋ ಕೆಲಸ ಮೇಡಮ್. 12 ಗಂಟೆ ಮೇಲೆ ಹೋದ್ರೆ ನಾವು
1: ಸಂಧ್ಯೆ ರಾತ್ರಿ 12 ಗಂಟೆ
2: ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಮೇಲೆ 12 ಗಂಟೆಗೆ ಹೋದ್ರೆ ತಿರ್ಗ ಸಂಧ್ಯೆ ನಾವು ಬರ್ಬೇಕಾದ್ರೆ 6:30-7 ಗಂಟೆ ಟೆಂಟಿಗೆ ಬರ್ಬೇಕಾದ್ರೆ. ಮನೆ ಇಲ್ಲ ಮೇಡಮ್, ಮನೆ ಇಲ್ಲ. ಎಲ್ಲಿ ನಾವು ಎಲ್ಲಿ ಟೆಂಟ್ ಹಾಕ್ತೀವಿ? ಊರ ಹೊರಗಡೆ ಅಂದರೆ ಗ್ರಾಮಗಳು, ಹಳ್ಳಿಗಳು ಇರ್ತದೆ, ಊರುಗಡೆ ಎಲ್ಲಿ ಜಾಗ ಇರ್ತದಲ್ಲ, ಸೆಡ್ ಹಾಕೊಂಡು ಟಾರ್ಪಲ್ ಸೆಡ್ಡು ಅಷ್ಟ. ಅಲ್ಲೇನೋ ನಮಗೆ ಅಷ್ಟು ಇದಿರೋಕ್ಕಿಲ್ಲ, ಸೊಳ್ಳೆಗಳು ಇರುತ್ತೆ, ಎಳೆ ಮಕ್ಕಳುಗಳು, ಆಮೇಲೆ ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ ಮೇಡಮ್. ಸದ್ಯಕ್ಕೆ ಕುಡಿಯೋಕ್ಕೂ ನೀರು ಇರೋಕ್ಕಿಲ್ಲ.
1: ಕಾವಲಿಕ್ಕಿಂತ ಮುಖ್ಯವಾಗಿ ಶೌಚಾಲಯಕ್ಕೆಲ್ಲ ಹಿಂಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ
2: ಮೇಡಮ್? ಅವ್ರು ಹೇಳ್ತಾರೆ ಕರೆಂಟ್ ಇದಾಗ ನೀರು ಇಟ್ಕೋಬೇಕು,
1: ನೀರ್ ಇಡ್ಕೊಳ್ಬೇಕು ಸರಿ, ಸ್ನಾನಕ್ಕೆ ಇರಬಹುದು, ಬಾತ್ರೂಮ್ ಹೋಗಕ್ಕೆ ಇರಬಹುದು, ಅದಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ?
2: ಒಂದೊಂದು ಇದ್ರಲ್ಲಿ ಮೇಡಮ್ ನೀರ್ ಕುಡಿಯಕ್ಕೆ ನೀರು ಇರಕ್ಕಿಲ್ಲ. ಕಾವಳಿ ನೀರೇ ನಾವು ಯೂಸ್ ಮಾಡ್ಕೋತಿದ್ವಿ ಕುಡಿಯಕ್ಕೆ, ಅಡಿಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ. ಸ್ನಾನ ಮಾಡಕ್ಕೆ ನಮ್ಗೆ
1: ಜಾಗ ಎಲ್ಲ ಇತ್ತ? ಸ್ನಾನ ಮಾಡಕ್ಕೆಲ್ಲ ಜಾಗ ಎಲ್ಲ ಇತ್ತ?
2: ಇಲ್ಲ ಮೇಡಮ್, ಅದು ಮಾಮೇಲೆ ಟಾರ್ಪಲ್ ಕಟ್ಕೊಂಡು ಹಂಗೆ ಹೋಯ್ಕೋಬಹುದು. ಈ ತರ ನಾವು ಜೀವನ ನಡೆಸ್ತೀವಿ.
1: ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಂಗೆ?
2: ಎಲ್ಲ ಹಂಗೆ ಮೇಡಮ್. ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ದು ಏನಾದ್ರೂ ಅಡ್ವಾನ್ಸ್ ಇಸ್ಕೊಂಡಿದ್ದೀವಿ. ಆಮೇಲೆ ನಮ್ಗೆ ಪೇಮೆಂಟ್ ಬಂದ್ ಮೇಡಮ್, 3 ತಿಂಗಳ ಸತಿ, 6 ತಿಂಗಳ ಸತಿ ಪೇಮೆಂಟ್ ಮಾಡ್ತಾರೆ. ಅವ್ರು ಎಷ್ಟೇ ಲೆಕ್ಕ ಮಾಡಿದ್ರು ನಾವೇ ಕೊಡ್ಬೇಕಂಗಾಗೋದು, ನಮ್ಗೆ ಲೆಕ್ಕ ಗೊತ್ತಿಲ್ಲ. ಆಮೇಲೆ ನಾವು ಎಷ್ಟು

0: ನೆನಪಿರಕ್ಕಿಲ್ಲ. ಆಮೇಲೆ
1: ಬರೆಯಕ್ಕೆ ಓದಕ್ಕೆ ಎಲ್ಲ ಬರುತ್ತಾ ಮೂರ್ತಿ?
0: ಬರೆಯಕ್ಕೆ ಓದಿಲ್ಲ ಮೇಡಮ್.
1: ಪಕ್ಕಣ್ಣ ನಿಮ್ಗೆ
2: ಇಲ್ಲಮ್ಮ, ನಮಗೂ ಇಲ್ಲ.
1: ಓದಕ್ಕೆ ಬರೆಯಕ್ಕೆ
2: ಇಲ್ಲ ಬರಲ್ಲಮ್ಮ.
1: ಅಂದ್ರೆ ಆಮೇಲೆ ಅನ್ಸ್ತಾ ಓದಕ್ಕೆ ಬರೆಯಕ್ಕೆ ಕಲಿಬೇಕಿತ್ತು ಅನ್ಸಿದ್ಯಾ?
2: ಅನ್ಸುತ್ತಮ್ಮ, ಏಜ್ ಆಗ್ಬಿಟ್ಟದಲ್ಲಿ ಏನ್ ಮಾಡುದು ಈಗ. ಈಗ ಎಲ್ಲ ಅನ್ಸುತ್ತ ನೋವು, ಈಗ ಕಲ್ಲಿಲ್ಲಿ ಹೊಡೆದಂಗ ಆಗತ್ ಮನಸ್ಸಿಗೆ. ಇಂಥವ್ರ ಕೈಯಾಗೆಲ್ಲ ಹೋಗಿ ನಾವು ದುಡಿದು ಇಷ್ಟೆಲ್ಲ ಹಿಂಸೆ ತಗೊಂಡು ನಾವು ಕಲ್ತಿದ್ರೆ ಏನಾರ ಒಂದು ಬೇರೆ ಜೀವನ ಮಾಡ್ಬೋದಾಗಿತ್ತು.
1: ಓದಿಸ್ತಾ ಇದ್ದೀರಾ
2: ಮಕ್ಕಳು? ಹತ್ತನೇ ಮಠ ಕಲ್ತ್ ಕಲ್ತು ಬಿಟ್ರಮ್ಮ ಅವರು ಅಲ್ಲಿ ಅಂತೇಳಿ.
1: ಮೂರ್ತಿಯವರು
0: ಮೇಡಮ್, ಇವತ್ತು ಮೂರು ಮಕ್ಕಳು, ಇವತ್ತು ಒಬ್ಬ ಏಳನೇ ಕ್ಲಾಸು, ಇಬ್ರು ಒಂಬತ್ತನೇ ತರಗತಿ. ಹಾಸ್ಟ್ಲಿಗೆ ಹಾಕಿದ್ದೀನಿ ಮೇಡಮ್, ಚೆನ್ನಾಗಿ ಓದ್ತಿದ್ದಾರೆ. ಆ ದಿನದಲ್ಲಿ ಟಾರ್ಪಲ್ ಹಾಕೊಂಡು ಸೆಡ್ ಹಾಕೊಂಡು ಮಕ್ಕಳನ್ನ ನೋಡ್ಕೊಂಡು ಕಬ್ಬು ಕಡಿತಿದ್ವು. ಈ ದಿನದಲ್ಲಿ ನಾವು ರಿಲೀಸ್ ಆಗಿ
1: ತಪ್ಪಿಸ್ಕೊಂಡು ಬಂದ್ರಿ?
0: ನಾವು ತಪ್ಪಿಸ್ಕೊಂಡು ಬಂದಿಲ್ಲ ಮೇಡಮ್, ಇದೇ ತರ ಊರು ಊರು ಹೋಗಿ ಕೆಲಸ ಮಾಡ್ತಿದ್ವು. ಒಂದು ಯಾವುದೋ ಒಂದು ಸಾಗರಕ್ಕೆ ನಮ್ಮ ಟೀಮ್ ಬಂದು ನಮಗೆ ಸಹಾಯ ಮಾಡ್ತೇವೆ ಮೇಡಮ್. ಅವ್ರು ಯಾರು ಎತ್ತಂತ ಗೊತ್ತಿಲ್ಲ, ಯಾರು ಗೌರ್ಮೆಂಟ್ ತಿಳಿಸಿ ಯಾರೊಬ್ಬರು ಜೀತದಿಂದ ಬಿಡುಗಡೆ ಆಗಿರು. ಮುಂದೆ
1: ನೀವು ಮಾತ್ರ, ನಿಮ್ಮ ಕುಟುಂಬ ಮಾತ್ರನಾ ಅಥವಾ ಬೇರೆ ಬೇರೆಯವರು ಇದ್ರ? ಇನ್ನು
0: ಇಲ್ಲ ಮೇಡಮ್, ಈ ಕೆಲಸದಲ್ಲಿ ಕಬ್ ಕಡೆ ಕೆಲಸದ ಏನಂದ್ರೆ ಫ್ಯಾಮಿಲಿ, ಹದಿಮೂರು ಫ್ಯಾಮಿಲಿ ಇರಲೇಬೇಕು. ಗಂಡಸರು ಬಂದು ಲೋಡ್ ಮಾಡೋಕ್ಕೆ, ಹೆಂಗಸರುಗಳು ಬಂದು ಅವ್ರು ಕೆಲಸ ಮಾಡಬೇಕು, ಅವರು ಕಬ್ ಕಡಿಬೇಕು, ಅವರೇ ಕಂತೆ ಕಟ್ಟಬೇಕು, ಗಂಡಸರೆಲ್ಲ ಲೋಡ್ ಮಾಡಕ್ಕೆ ಹೋಗ್ಬೇಕು. ಲೋಡ್ ಅಂದ್ರೆ ಒಂದ್ ದಿವಸಕ್ಕೆ ಎರಡು ಲೋಡ್ ಆಗುತ್ತೆ ಮೇಡಮ್.
1: ಎಷ್ಟು?
0: ಎರಡು ಲೋಡ್.
1: ಎರಡು
0: ರಾರಿ, ಎರಡು ರಾರಿ ಬಂದ್ರೆ ಅದೇ ನಾವು ಲೋಡ್ ಮಾಡಿ ತಿರ್ಗಾ ಅದೇ ಸಾಕಾಗುತ್ತೆ ನಮ್ಗೆ. ಅದೇ ಲೋಡ್ ಮಾಡಿ ಹೋಗಷ್ಟಕ್ಕಲ್ಲ, ಒಂದು ಊಟದ ವ್ಯವಸ್ಥೆ ಅಂತ ಬಂದ್ರು ಮೇಡಮ್, ಬೆಳಿಗ್ಗೆ ಏನ್ ಮಾಡ್ತೀವೋ ಅದೇ ಮೂರು ಟೈಮು.
1: ಅದಕ್ಕೆ ಊಟಕ್ಕೆಲ್ಲಾನು ಅವರು ದಿನಸಿ ಎಲ್ಲ ಕೊಡ್ತಾ ಇದ್ರ? ಅಕ್ಕಿ ಬೇಳೆ ಎಲ್ಲ ಏನಾದ್ರು ಕೊಡ್ತಾ ಇದ್ರ
0: ಮೇಡಮ್? ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಂಗೆ ನಿಮ್ಗೆ ಚೆನ್ನಾಗಿ ನೋಡ್ಕೊತೀವಿ, ನಿಮ್ಗೆ ಜಾಗ ಕೊಡ್ತೀನಿ ಅಂತ
1: ಆಸೆ ಇಡ್ತಾರೆ.
0: ಆಸೆ ಇಡ್ತಾರೆ ಮೇಡಮ್, ನಮ್ಗೆ ಗೊತ್ತಾಗಲ್ಲ, ನಮಗೊಂದು ಆಸೆ ಇರ್ತದಲ್ವಾ, ನಮ್ಮ ಆಸೆ ಕಟ್ಕೋಬಹುದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಜಿತ್ತಿಕೊಳಗಾಗ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವಾರಕ್ಕೆ ಪೇಮೆಂಟ್ ಬಂದು ಮೇಡಮ್ 600 ಇಲ್ಲ 800 ಸಾವಿರ
1: ಒಂದು ವಾರಕ್ಕೆ.
0: ಎಲ್ಲ ವಾರ ಕೊಡಕ್ಕಿಲ್ಲ ಮೇಡಮ್, ಒಂದೊಂದು ವಾರಕ್ಕೆ ಬಂದಾಗ 800 ಕೊಡ್ತಾರೆ, ಇಲ್ಲಾಂದ್ರೆ 600 ಕೊಡ್ತಾರೆ, ಈ ತರ ಕೊಡ್ತಾರೆ. ಆದ್ರೆ ಹತ್ರನು ಲೀವ್ ಅಂದ್ರೆ ನಮ್ಗೆ ಆಫ್ ಲೀವ್, ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ಬೇಕು, ಯಾರು ಒಬ್ರು ಹೋಗ್ಬೇಕು, ಎಲ್ಲೂ ಹೋಗಕ್ಕೆ. ಆಮೇಲೆ
1: ವಾರಕ್ಕೆ ಒಂದ್ ದಿನ
2: ಅಂತಾನು ರಜೆ ಇರ್ತಾರ? ನಮ್ಗೆ ಜಳಕ ಮಾಡಕ ಬಿಟ್ಟಿಲ್ಲಮ್ಮ. ನಮ್ಗೆ ಈ ಮಳಿ ಏನಾಗತ್ತಲ್ಲ, ಆ ಮಳಿ ಮ್ಯಾಗನ ಅರಿವಿ ತೊಯ್ಯವು, ತಾವ ಅರಿವು ಅದ್ರಾಗ ಬಂದ್ ಮನಗುದು. ನಾವು ಊರಾಗಿಂದ ಯಾವ ಬಟ್ಟೆ ಮ್ಯಾಗ ಹೋಗಿದ್ವಿ, ಹೊಳ್ಳಿ ರಿಲೀಸ್ ಆಗಿ ಬರೋ ಮಟನ ಅದ ಬಟ್ಟೆ ಮೇಲೆ ಅದೀವಮ್ಮ.
1: ನಿಮ್ಗೂ ಹಂಗೆ ಇತ್ತ ಮೂರ್ತಿಯವರೇ?
0: ಇಲ್ಲ ಮೇಡಮ್, ನಮ್ಗೆ ಊರು ಟೆಂಟ್ ಮಾಡ್ತಿರ್ತಾರಲ್ಲ, ಊರೂರಲ್ಲಿ ಹೋಗಿ ಟೆಂಟ್ ಮಾಡ್ತಾರ, ಕೆರೆ ಇರ್ತದೆ, ಒಂದು ಬಾವಿ ಇರ್ತದೆ, ಅಲ್ಲಲ್ಲಿ ನಾವು ಆ ನೀರನ್ನು ಯೂಸ್ ಮಾಡ್ಕೋತೀವಿ.
1: ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ನಿಮ್ಮ ಪರಿಸ್ಥಿತಿಗೂ ಅವರ ಪರಿಸ್ಥಿತಿಗೂ ಸ್ವಲ್ಪ ಬದಲಾವಣೆ ಆಗಿರತ್ತಷ್ಟೇ, ತುಂಬಾ ಏನು ಹೆಚ್ಚಿಗೆ ಅಂತ ಬದಲಾವಣೆ ಇಲ್ಲ. ಮಾಮ್ಮ, ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು, ನಿಜವಾಗ್ಲೂ ಎಷ್ಟು ಕ್ರೂರ, ಎಷ್ಟು ಕಠೋರವಾಗಿರತ್ತೆ ಅವರ ಮನಸ್ಸುಗಳು ಅಂತ ಗೊತ್ತಾಗತ್ತೆ. ಸಾಕಷ್ಟು ಈ ತರದ ಚಿತ್ರಹಿಂಸೆಗಳನ್ನೆಲ್ಲ ಅನುಭವಿಸಿರ್ತಾರೆ. ಈ ತರದ ವಿಷಯಗಳು ನಿಮ್ಮ ಹತ್ರಕ್ಕೂ ಬರುತ್ತಾ? ನಿಮ್ವರೆಗೂ ಬಂದು ಏನೆಲ್ಲ ಮಾಡಿದೀರಾ?
3: ಮೇಡಮ್, ಈ ಥರ ಕೇಸಸ್ ಬರುವಾಗ ನಾವು ಏನಾಗುತ್ತೆ, ಯೂಶಲಿ ಎನ್ ಜಿ ಓಸ್ ಆಗಿರ್ಬೋದು ಇಲ್ಲಾದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅಡ್ವೊಕೇಟ್ಸು, ನಾವು ಅವರಿಗೆ ವಿಕ್ಟಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈ ಥರ ತುಂಬ ಥರ ಕೇಸಸ್ ನಾವು ನೋಡಿದ್ದೀವಿ. ಬರೀ ಇವ್ರು ಹೇಳಿದ್ದು ಮಾತ್ರ ಅಲ್ಲ, ಅದ್ರ ಜೊತೆ ಇದಕ್ಕಿಂತ ವರ್ಸ್ಟ್ ಆಗಿ ಲೈಂಗಿಕ ಶೋಷಣೆ ಆಗಿರೋದು, ಮತ್ತು ಮಕ್ಕಳಿಗೆ ಹೊಡೆದು ಅವರು ಮೃತ್ಯು ಆಗಿರೋ ಅಂಥ ಕೇಸಸ್ ಸಹ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಜೀತ ಪದ್ಧತಿ ಅಂತ ಹೇಳೋದು ತುಂಬ ಕ್ರೂರವಾದ, ಇದಕ್ಕೆ ಹೇಳೋದು ತುಂಬ ಕ್ರೂರವಾದ. ಇಮ್ಯಾಜಿನ್ 2026 ಅಲ್ಲಿ ನಾವು ಇದ್ದೀವಿ, ಆದರೂ ಸಹ ಜೀತ ಪದ್ಧತಿ ನಿಷೇಧ ಕಾಯ್ದೆ ಇದೆ, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅಗೇನ್ಸ್ಟ್ ಕಾಯ್ದೆ ಇದೆ BNS ಅಲ್ಲಿ, ಸೆಕ್ಷನ್ನಲ್ಲಿ ಕ್ರೂರ ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಆದರೂ ಸಹ ಇವತ್ತಿನ ದಿನ ಮನುಷ್ಯರು ಇನ್ನೊಬ್ಬರು ಮನುಷ್ಯನ ಜೀತ ಪದ್ಧತಿಯಲ್ಲಿ,
1: ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ,
3: ತುಂಬಾ ಆಶ್ಚರ್ಯ.
1: ಜೊತೆಗೆ ತುಂಬಾ ಕಠೋರ ಅನ್ಸುತ್ತೆ, ಎಷ್ಟು ಕ್ರೂರಿಗಳಲ್ವಾ ಜನ. ಇವಾಗ್ಲೂ ಈ ತರ ಪದ್ಧತಿಗಳಿರುತ್ತೆ ಅಂತ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ ನಿಮ್ಗೆ, ಜೊತೆಗೆ ಪಕ್ಕಣ್ಣ ಅವ್ರಿಗೆ, ಮೂರ್ತಿ ಅವ್ರಿಗೆ, ಎಲ್ರಿಗೂ ಪ್ರಶ್ನೆಗಳನ್ನ ಕೇಳೋದಿದೆ. ನೀವು ಕೂಡ ಪ್ರಶ್ನೆಗಳನ್ನ ನಮ್ಗೆ ತಲುಪಿಸಬಹುದು, ಕೇಳುಗರ ಪ್ರಶ್ನೆಗಳಿಗೂ ಕೂಡ ಆಹ್ವಾನವಿದೆ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳು ತಲುಪ್ಲಿ. ಸೊ ಮೂರ್ತಿಯವರೇ, ನಿಮ್ಮ ಹಾಡು, ನೀವೊಂದು ಹಾಡನ್ನು ಕೇಳಿದ್ರಿ, ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ, ಚೋರರಿಗೊಂದು ಕಾಲ ಹಾಡನ್ನ ಕೇಳಿಸಿ ಅಂತ. ಈ ಹಾಡನ್ನ ಕೇಳಿಸೋದರ ಜೊತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸ್ತೀವಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ ಸರಿಯಾಗಿ 4:38 ಚೋರರಿಗೊಂದು ಕಾಲ. ಮೂರ್ತಿ ಅವರೇ, ಖುಷಿ ಆಯ್ತಾ ನಿಮ್ಗೆ ಇಷ್ಟವಾಗಿರೋ ಹಾಡನ್ನು ಕೇಳಿ?
1: ತುಂಬಾ ಸಂತಸ ಆಯ್ತು.
0: ನಾನು ನಿಮ್ ವಿಷ್ಣುವರ್ಧನ್ ಅವ್ರ ಕಂಡ್ರೆ ಇಷ್ಟ
1: ಮೇಡಮ್, ಕನ್ನಡದಲ್ಲೇ ಅಭಿಮಾನಿ ಎಲ್ಲರಿಗೂ ಇಷ್ಟ.
0: ಯಾಕೆ ಯಾಕೆ ಈ ಹಾಡು ಇಷ್ಟ ಅಂತ ಹೇಳಿದ್ರಿ? ಇದು ಮೋಜುಗಾರ ಸೊಗಸುಗಾರ ಸಿನಿಮಾದ ಹಾಡು. ಚೋರರಿಗೊಂದು ಕಾಲ ಹಾಡೇ ಬೇಕೇ ಮೇಡಮ್ ಅಂತ ಕೇಳಿದ್ರಿ, ನಿಮ್ ಕಥೆನೂ ಹೇಳ್ತಾ ಇದ್ರಿ, ಯಾಕೆ ಈ ಹಾಡೇ ಇಷ್ಟ ನಿಮ್ಗೆ?
1: ಅದ್ರಲ್ಲಿ ಫಸ್ಟ್ ವಿಷ್ಣುವರ್ಧನ್ ನೋಡುವಾಗ ಪೆದ್ದಂತರ ಇರ್ತಾನೆ, ಸೆಕೆಂಡ್ ಬಂದಾಗ ಅಣ್ಣೆ ತಡೆದು ಅವ್ರಿಗೆ.
0: ಸೊ ಇವಾಗ ಮೂರ್ತಿ ಅವರು ಹಂಗೆ ಆಗಿದ್ದಾರೆ ಅಂತ, ಮೊದಲು ಪೆದ್ದರ ತರ ಇದ್ರಿ, ಜೀತ ಪದ್ಧತಿಗೆ ಒಳಗಾಗಿದ್ರಿ, ಈಗ ಹಂಗಿಲ್ಲ ಅಂತ ಅಲ್ವಾ? ಸೊ ನಿಮ್ಗೋಸ್ಕರನೇ ಈ ಹಾಡು, ನಿಮ್ದೇ ಅಂದ್ರೆ ನಂದೇ ಕಥೆನ ಹೇಳೋ ಅಂತ ಹಾಡು ಅಂತ ಅನ್ಸ್ತಾ?
1: ಹೌದು ಮೇಡಮ್, ಇದು ನಮ್ಗೆ ಸೇಮ್ ಅಂದ್ರೆ ನಮ್ಗೆ ಒಂಥರ ನಮಗೂ ಕಷ್ಟ, ನಮ್ ಕಷ್ಟ ನೆನ್ಸ್ಕೊಂಡ್ರೆ ಇದು ತರ.
0: ನಿಮ್ ಮೊದ್ಲಿನ ಜೀವನಕ್ಕೂ ಈಗಲೂ ಏನೆಲ್ಲ ಬದಲಾಗಿದೆ ಮೂರ್ತಿ ಅವರೇ?
1: ಮೇಡಮ್, ಮೊದಲಿಗಿಂತ ಈಗ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿದೆ. ಈಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಒಂದು ಫಂಕ್ಷನ್ಗೂ ಹೋಗ್ಬೋದು.
0: ಮೊದಲೆಲ್ಲ ಫಂಕ್ಷನ್ಗೂ ಹೋಗ್ತಾ ಇರಲಿಲ್ಲ.
1: ಇಲ್ಲ ಮೇಡಮ್, ಹೋಯ್ತಾರೆ, ಹೋದ್ರೆ ಯಾರು ಒಬ್ರು ಹೋಗ್ಬೇಕು,
0: ಮಿಕ್ಕಿದವ್ರು ಕೆಲಸ ಮಾಡ್ಬೇಕು.
1: ಅದು ನಮ್ಮ ಜೀವನ ಹೆಂಗಂದ್ರೆ ಮಕ್ಳು ನೋಡ್ಕೊಳಿಕ್ ಆಗುತ್ತೆ ಸರ್. ಮೇಡಮ್, 100 ಮಕ್ಳು ನೋಡ್ಕೋಬೇಕು.

0: ಮಕ್ಕಳು ನೋಡ್ಕೊಂಡ್ರೆ ಯಾರು ಒಬ್ರು ನೋಡ್ಕೋಬೇಕು, ಇಲ್ಲಾಂದ್ರೆ ಒಬ್ರು ಯಾರಾದ್ರು ಹೋಗ್ಬೇಕು, ಹೋಗಿ ರಿಟರ್ನ್ ಬರ್ಬೇಕು, ಅವತ್ತೇ ಹೋಗಿ ಅವತ್ತೇ ಬರ್ಬೇಕು, ಇಲ್ಲಾಂದ್ರೆ ಬೆಳಿಗ್ಗೆದ್ದು ಬತ್ತಿರ್ಬೇಕು. ಬರ್ಲಿಲ್ಲ ಅಂದ್ರೆ
1: ಕಷ್ಟ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಪಕಣ, ಈ ಉದಯೋನ್ಮುಖ ಅಂತ ಒಂದು ಸಂಘ ಮಾಡಿದೀರಾ ನೀವಲ್ವಾ? ಈ ಸಂಘದಲ್ಲಿ ಸಂಘ ಹೆಂಗ್ ಶುರುವಾಯ್ತು? ಇದು
2: ಸಂಘ ಅಂದ್ರೆ ರಾಮನಗರದೊಳಗೆ ನಾವು ಎಲ್ಲ ನಮ್ಮ ಲೇಬರ್ಸ್ ಮಂದಿನೂ ಎಲ್ಲೆಲ್ಲಿ ಅದಾರ ಎಲ್ಲರನ್ನೂ ಕರೆಸಿ. ಅಮ್ಮ
1: ಹೆಂಗಿದ್ದಾರೆ, ಯಾರ್ಯಾರು ಇದ್ದಾರೆ ಈ ಸಂಘದಲ್ಲಿ?
2: ಈ ಸಂಘದಲ್ಲಿ ನಾವು
1: ಜೀತ ಪದ್ಧತಿಯಲ್ಲಿ
2: ಇರೋರು ಅದಾರ.
1: ಈ ಜೀತ ಪದ್ಧತಿಯಿಂದ ಬಿಡುಗಡೆ ಆದವರು ಈ ಸಂಘದಲ್ಲಿ ಇದ್ದಾರೆ. ಅಣ್ಣಾಮೂರ್ತಿ ಅವರೇ, ಏನೇ ಎಷ್ಟು ಜನ ಇದ್ದಾರೆ?
2: ಒಂದು 150-160 ಮಂದಿ ಆಗ್ಬೋದು.
1: 150-160 ಜನ. ಏನೇನೆಲ್ಲ ಮಾಡ್ತೀರಾ ಈ ಸಂಘದಲ್ಲಿ?
2: ಈಗ ನಾವೆಲ್ಲ ಈಗೇನು ಬಿಡುಗಡೆ ಆಗಿ ಬಂದಿದ್ದಂಗೆ ಸಂಘ ಮಾಡಿಕೊಂಡಮ್ಮ. ಈ ಸಂಘದಿಂದ ಈಗ ಅಧಿಕಾರಿಗಳಿಗೆ ನಾವು ನಮ್ಮ ಲೇಬರ್ ಏನಾರ ಇಂಥಲ್ಲಿ ಯಾರೋ ಇಲ್ಲೋ ಅಂತ, ನಮ್ಮ ಕಣ್ಣೇನು ಎದುರಿಗೆ ಬೀಳುವಂಥ ಮೆಟ್ಟು ಏನಾರ ಇತ್ತು ಅಂದ್ರೆ ಅಡ್ಡಿ ನೋಡಿಕೊಂಡು ಇವ್ರು ಹೌದು ಅಲ್ಲ ಅಂತ ಹೌದು ಅನ್ನಿಸಿದ್ರೆ ಅಧಿಕಾರಿಗಳಿಗೆ ಹೇಳ್ತೀವಿ. ಅವರು ಅವತ್ತು ಬರಲಿ ಕೂಡ ಮಳ್ಳ ಮರದಿನ ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಆದರು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಹೊರಗೆ ತಂಬರ್ತಾರೆ. ಹೊರಗೆ ತಂದಿದ್ದಾಗ ಹೊಳ್ಳಿ ಅವ್ರನ್ನ ಅಲ್ಲಿಗೆ ನಾವು ಬಿಡೋಂಗಿಲ್ಲ. ಅವ್ರನ್ನ ಅಧಿಕಾರಿಗಳಂತೆಕ್ಕ ಹೊಳ್ಳಬಳ್ಳ ಅಡ್ಡಾಡಿ ಅವ್ರಿಗೆ ಬರುವಂಥದ್ದು ಒಂದು ಮನಿ ಅನ್ರಿ, ಒಂದು ಬೀಳ್ ಜಾಗ ಆಗಲಿ. ಈಗ ಅವ್ರಿಗೆ ಮಕ್ಕಳಿಗೆ ದವಾಖಾನೆದು ಏನಾರ ಇದ್ರ, ಮಕ್ಕಳು ಸಾಲಿದ ಏನಾರ ಇದ್ರ, ಇಂಥವೆಲ್ಲನೂ ನಾವು ಅನುಕೂಲ ಮಾಡಿ ಕೊಡ್ತೀವಿ ನಮ್ಮ ಸಂಘದಿಂದ. ನಮ್ಮ ಸಂಘದಾಗ ಯಾರದಾರ ಎಲ್ಲ ಲೇಬರ್ಸನು ಅವ್ರವ್ರ ಜಿಲ್ಲಾ ಅವ್ರವ್ರ ತಾಲೂಕಿನೊಳಗೆ ಅವ್ರು ಮಾಡ್ಕೊತಾರೆ. ಈಗ ಅಲ್ಲಿಂದ ಬಂದು ನಾವು ಇಲ್ಲಿ ಮಾಡಲ್ಲ, ಇಲ್ಲಿಂದ ಬಂದು ಅವ್ರು ಅಲ್ಲಿ ಮಾಡಲ್ಲ. ಫೋನಿನ ಮುಖಾಂತರ ನಾವು ಮಾತಾಡ್ಕೊತೀವಿ, ಹಿಂಗೆ ಮಾಡ್ರಿ ಅಂತ ನಮಗೆ ಗೊತ್ತಿಲ್ಲದ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದ ನಾವು ಹೇಳ್ತೀವಿ. ಉಷ್ಟ್ರು ಕೂಡಿ ಹಿಂಗೆ ಮಾಡಿಕೊಂಡು ನಡೆಸುವಂತ ಹೊಂಟಿವಮ್ಮ.
1: ಇದೆಲ್ಲ ಮಾಡೋದ್ರ ಜೊತೆಗೆ ಎಲ್ಲಿಂದ ಶುರುವಾಯ್ತು ಈ, ಎಲ್ಲಿ ಶುರುವಾಗಿದ್ದು?
2: ಇದು 2018 ಚಾಲು ಆಗೈತೆ.
1: 2018
2: ವರ್ಷ ಆಯ್ತು
1: ಕೆಲಸ ಮಾಡ್ತಿದ್ದೀರಾ. ಇಲ್ಲಿರೋರು ಎಲ್ಲರೂ ಹಿಂಗೆ ಈಗ ಕೆಲಸ ಮಾಡ್ತಾ
2: ಇದಾರಾ?
1: ಎಲ್ಲ ಜೀತ ಪದ್ಧತಿಯಿಂದ ಬಿಡಿಸ್ಕೊಂಡು ಬಂದಿರೋರೇ. ಮೂರ್ತಿ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಮನೆಯವರು ಮಿಸ್ಸಸ್ ಕೆಲಸ ಮಾಡ್ತಾರೆ ಅಂತ, ಅವರು ನಿಮ್ ಜೊತೆಲಿ ಜೀತ ಪದ್ಧತಿಗೆ ಒಳಗಾಗಿ ಸಾಕಷ್ಟು ಶೋಷಣೆನ ಅನುಭವಿಸಿದ್ರು ಅಲ್ವಾ? ಏನ್ ಮಾಡ್ತಾರೆ ಇವಾಗ?
0: ನಾವು ಜೀತದಿಂದ ಬಿಡುಗಡೆ 2017 ರಿಲೀಸ್ ಆಗುದು ಮೇಡಮ್. ರಿಲೀಸ್ ಆದಿ ನಮಗೆ ಒಂದು ಟೀಮ್ ಬಂದಿತ್ತು, ಸರ್ಕಾರದಿಂದ ಒಂದು ಟೀಮ್ ಬಂದು ನಮಗೆ ಅನೇಕ ಟ್ರೈನಿಂಗ್ ಕೊಟ್ರು ಮೇಡಮ್. ನಾವು ಯೋಚನೆ ಮಾಡ್ತಾ ಇರ್ತೀನಿ ಈಗ ನಮ್ಮಂತವ್ರು, ಈಗ ನನ್ನೊಂದು ಕುಟುಂಬ ಎಷ್ಟೋ ಜನರು ಇರ್ತಾರೆ, ಇಂಥವ್ರನ್ನ ರಕ್ಷಣೆ ಮಾಡಬೇಕು, ಇವ್ರಿಗಾಗಿ ಏನಾದ್ರು ಕೆಲಸ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ರಿಲೀಸ್ ಆಗಿರೋರು ಎಲ್ಲರೂ ಸೇರಿ ನಾವು 10 ಲೀಡರ್ ಆಗಿ ಸಂಘ ಕಟ್ಕೋತೀವಿ ಮೇಡಮ್. ಆ ಸಂಘದ ಹೆಸರು ಬಂದೆ ಉದಯಮುಖ.
1: ಅಂದ್ರೆ ಈಗ ನೀವು, ನೀವಿರೋದು ಮೈಸೂರಲ್ಲಿ, ಪಕಣ ಇರೋದು ಗದಗಲ್ಲಿ, ಈಗ ನಿಮ್ದೆಲ್ಲ ಒಂದೇ ಸಂಘನಾ? ಹೆಂಗೆ ನಿಮ್ಗೆ ಅವ್ರಿಗೆ ಎಲ್ಲ ಪರಿಚಯ ಆಗಿ ಸಂಘ ಅಂತ ಇದೆ ಅಂತ ಎಲ್ಲ ಗೊತ್ತಾಗಿದೆ ಹೆಂಗೆ?
2: ಈಗ ನಮ್ಗೆ ಬಿಡುಗಡೆ ಆದ್ರಪ್ಪ ಅಂತಂದ್ರ ನಮ್ಗೆ ಈಗ ಗೊತ್ತಾಗತ್ತಮ್ಮ. ಹೆಂಗ್ ಗೊತ್ತಾಗತ್ತ ಅಂದ್ರೆ ನಮ್ ಜನ ಇಲ್ಲಿ ಅದಾರ, ಬೆಳಗಾವದಾಗ ಹೋದಾರ, ಗೊತ್ತಾಗತ್ತೆ. ಇಲ್ಲಣ್ಣ ಇಂತಾರ ಇಂತ ಊರವ್ರು ಹಿಂಗ್ ಬಿಡುಗಡೆ ಆಗ್ಯಾರ ಅಂದ್ರ ಹೋಗಿ ಅವ್ರ ನಂಬರ್ ತಗೋ, ಅವ್ರ ನಂಬರ್ ತಗೋ, ಅವ್ರ ನಮಗೆ ಭೇಟಿ ಮಾಡಿಸು ಅಂತ ಹಿಂಗೆಲ್ಲ ಮಾಡಿಕೊಂಡು ಉಷ್ಟ್ರು ಕೂಡಿ ಮಾತಾಡಿಕೊಂಡು ನಾವು ಒಂದೊಮ್ಮೆ ಮೀಟಿಂಗ್ ಇಲ್ಲೇ ರಾಮನಗರದಲ್ಲೇ ಮಾಡಿ ಒಮ್ಮೆ ಗದಗಲ್ಲಿ ಮಾಡಿರ್ತೀವಿ, ಒಮ್ಮೆ ಬೆಳಗಾವನು ಮಾಡಿರ್ತೀವಿ. ಹಿಂಗೆಲ್ಲ ಮಾಡಿಕೊಂಡು ಹೊಂದಾಣಿಕೆ ಮ್ಯಾಗ ನಾವು ಅವ್ರನ್ನ ಸೇರಿಸ್ಕೊಂಡು.
1: ಯಾರು ಶುರು ಮಾಡಿದ್ದು ಪಕಣ ಈ ಸಂಘನ?
2: ಈಗ ಫಸ್ಟ್ಗೆ ಇವರು ನಮ್ಗಿಂತ ಮುಂಚೆಕ ಇವ್ರು ಬಿಡುಗಡೆ ಆದಾರಮ್ಮ.
1: ಅಂದ್ರೆ ನೀವೇ ಶುರು ಮಾಡಿದ್ದ ಮೂರ್ತಿ?
0: ಮೇಡಮ್ ನಾವು ಸರ್.
1: ನೀವು ಶುರು ಮಾಡಿದ್ದು, ನೀವು ನಿಮ್ ಜೊತೆಲಿ ಎಷ್ಟು ಜನ ಇದ್ರು ಶುರು ಮಾಡಿದಾಗ?
0: ಮೇಡಮ್ ಟೋಟಲ್ ಬಂದು 150 ಜನ, 200 ಗಂಟೆ.
1: ಅಲ್ಲ, ನನ್ ಕೇಳ್ತಾರದು ಶುರು ಮಾಡಿದಾಗ ನೀವು ರಾಮನಗರದಲ್ಲಿ ಶುರು
2: ಮಾಡಿದ್ರು,
1: 70-80 ಜನ ಇದ್ದಾರೆ ಅವರೆಲ್ಲ ಸೇರಿ ಇವಾಗ ನೀವಿಬ್ರು ಲೀಡರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ.
0: ಇಚ್ಚಿಚಿ ರಿಲೀಸ್ ಆಗಿರೋರೆಲ್ಲ ಸೇರಿ ಸೇರಿಸ್ತಾರೆ, ಒಂದು 150 ಗಂಟೆ
1: ಎಲ್ಲ ಇಡೀ ಕರ್ನಾಟಕ ಪೂರ್ತಿ ಸೇರಿ, ಇನ್ನು ಬೇರೆ ಬೇರೆ ಊರುಗಳಲ್ಲೂ ಎಲ್ಲ ಈ ಸಂಘ
2: ಇದೆ.
1: ಮೂರ್ತಿ ಅವರೇ, ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ರಿ, ಏನ್ ಮಾಡ್ತಾರೆ?
0: ಮೇಡಮ್ ಅವರು ಈಗ ಅವ್ರ ಸ್ವಂತವಾಗಿ ಟೈಲರ್
1: ಅಂದ್ರೆ ಟೈಲರಿಂಗ್ ಮಿಷನ್ ಇಟ್ಕೊಂಡು ಹೊಲಿತಾರೆ. ಏನೇನೆಲ್ಲ ಹೊಲಿತಾರೆ
0: ಮೇಡಮ್? ಬಂದು ಕಿಚನ್ ಟವಲು, ಲ್ಯಾಪ್ಟಾಪ್ ಬ್ಯಾಗು ಈ ತರ ಸುಮಾರು, ಆಮೇಲೆ ಸ್ಕೂಲ್ ಬಟ್ಟೆ, ಮಕ್ಳ ಸ್ಕೂಲ್ ಬಟ್ಟೆ, ಆಮೇಲೆ ಲೇಡೀಸ್ ಬಟ್ಟೆ ಹೊಲಿತಾರೆ ಮೇಡಮ್
1: ಮೈಸೂರಲ್ಲೇನೆ?
0: ಇಲ್ಲೇ ಇಲ್ಲೇ ರಾಮನಗರ.
1: ರಾಮನಗರದಲ್ಲೇನೆ. ಸೊ ಇದೆಲ್ಲ ಹೊಲದು ಯಾರಿಗೆ ಕಳಿಸ್ತಾರೆ, ಹೆಂಗೆ ಆರ್ಡರ್ ತಗೊಳೋದು ಹೆಂಗೆ
0: ಮೇಡಮ್? ಅಲ್ಲಿ ನಮ್ಮ ಸಂಘದಲ್ಲಿ ಒಬ್ರು ಪೂರ್ಣಿಮ ಅಂತ ಒಬ್ರು ಲೀಡರ್.
1: ಅವ್ರದ್ದು ಬೇರೆ ಸಂಘನಾ ಅಥವಾ
0: ಒಂದೇ ಸಂಘನೇ? ಅವರೇ ಲೀಡರ್ ಅದರಲ್ಲಿ, ಆ ಲೀಡರೇ ಕೆಲಸ ಮಾಡಿ ಅವ್ರಿಗೆ ಏನಾರು ಆರ್ಡರ್ ಬಂದ್ರೆ ನಮ್ಗೆ ಫೋನ್ ಮಾಡಿ ಕರೆಸ್ತಾರೆ. ಹೆಚ್ಚಾಗಿ ಆರ್ಡರ್ ಬಂದೈತೆ ಬಂದಾಗ ನಾವು ಅಲ್ಲಿಂದ ಬಂದು ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ.
1: ಸೊ ಇದನ್ನೆಲ್ಲ ಹೊಲದು ಅವ್ರಿಗೆ ಕಳಿಸ್ತಾರೆ, ಅವರು ಆರ್ಡರ್ ತಗೊಂಡು ನಿಮ್ಗೆ ವಾಪಸ್ ಕಳಿಸ್ತಾರೆ. ಇವಾಗ ಇದರಿಂದೆಲ್ಲ ಅಂದ್ರೆ ಚೆನ್ನಾಗಿದ್ದೀವಿ ನಾವು, ಸಂಪಾದನೆ ಚೆನ್ನಾಗಿದೆ, ಜೀವನ ಒಳ್ಳೆಯದಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
0: ಅನ್ಸುತ್ತಾ ಮೇಡಮ್. ನನಗೆ ಉದಾಹರಣೆಗೆ ಕೆಲಸ ಇಲ್ಲದಾದ್ರೂ ಅಚ್ಚುಗಾಟ ಕಣ್ಣು ತುಂಬ
1: ನೆಮ್ಮದಿ ಇರಬೇಕು,
0: ನೆಮ್ಮದಿ ಇರಬೇಕು ಮನಸ್ಸಿಗೆ, ನಿಮ್ಮ ಮೈಂಡ್ ನೆಮ್ಮದಿ ಇರಬೇಕು. ನೀವು ಚೆನ್ನಾಗಿದ್ದೀವಿ ಮೇಡಮ್.
1: ಯಾರಿಂದನೂ ಶೋಷಣೆಗೊಳಗಾಗ್ತಾ ಇದ್ದೀವಿ ಅಂತ ಸಿಕ್ಕಾಕೊಂಡಿದ್ದೀವಿ ಅಂತ ಅನ್ನಿಸ್ಬಾರ್ದು. ಒಂದ್ರೆ ಒಂಥರ ಈ ಜೀತ ಪದ್ಧತಿ ಅಂದ್ರೆ ನೀವು ಹೇಳ್ತಾರ ಪ್ರಕಾರ ಪ್ರತಿ ಕ್ಷಣನೂ ಭಯ ಭಯ ಭಯದಲ್ಲೇ
2: ಹೆದರಿಕೆ ಹಿಂಸೆ ಹೊಡಿತಾರಮ್ಮ ಅವರು.
1: ಹೌದಾ? ಇವಾಗ್ಲೂ ನಿಜವಾಗ್ಲೂ ಇದೆಲ್ಲ ಇದೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ನಮ್ಗೆ ಕೇಳ್ತಾ ಇರೋರೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ.
2: ಇವತ್ತಿಗೆ ಐತಮ್ಮ, ಇವತ್ತಿಗೆ ಎಷ್ಟೋ ಜನ ಇನ್ನೂ ಜೀತ ಪದ್ಧತಿ ಒಳಗೆ ಸಿಕ್ಕೊಂಡಾರ ಅದಾರ.
1: ಮ್ಯಾಮ್ ಇದಕ್ಕೆಲ್ಲ ಹೆಂಗೆ ಸೊಲ್ಯೂಷನ್ ಇವಾಗ ನೀವು ಹೇಳಿ. ಸೊ ನಮ್ಮ ಜೊತೆಯಲ್ಲಿ ವಕೀಲರಾದ ಫೆಬಾನಿಶಾ ಅವರು ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಾ ಇದ್ರೆ ಇವಾಗ್ಲೂ ಈ ಕ್ಷಣದಲ್ಲೂ ಕೂಡ ಇದೆಲ್ಲ ಇದೆಯಾ?
2: ಇವತ್ತಿನ ದಿನದಲ್ಲಿ ಐತಮ್ಮ, ಇವತ್ತಿನ ದಿನದಲ್ಲಿ ಐತಿ.
1: ಯಾಕಂದ್ರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಸಿಟಿಗಳಲ್ಲಿ ಇದನ್ನೆಲ್ಲ ಕಾಣಕ್ ಬರದೇ ಇಲ್ಲ, ಅಥವಾ ಎಲ್ಲಿಂದಲೋ ಈ ತರ ಕೆಲಸ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ
3: ಮೇಡಮ್? ಸರ್ಕಾರ ಈಗ ತುಂಬ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ನಾನು ಮುಂಚೆ ಹೇಳಿದ ತರ 2024 ನೋಟಿಫಿಕೇಶನ್ ಪ್ರಕಾರ ಟಾಸ್ಕ್ ಫೋರ್ಸ್ ತರ ಮಾಡಿದ್ದಾರೆ. ಸೊ ವಿಲೇಜ್ ಅಕೌಂಟೆಂಟ್ ಇಂದ ಸೇರಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲರನ್ನ ಸಹ ಈ ತರ ಜೀತ ಪದ್ಧತಿ ನಡೀತಿದೆಯಾ ಅಂತ ಸ್ಕೌಟ್ ಮಾಡಿ ಇನ್ ಕೇಸ್ ನಡೀತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡೋ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬ ರಿಪೋರ್ಟ್ ಆಗ್ತಾ ಇದೆ. ಆದರೆ ಇನ್ನೂ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ಬೋದು, ಇನ್ನೂ ತುಂಬ ಸರ್ಕಾರ ಮಾಡ್ಬೋದು, ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು, ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾವಾಗಾದರೂ ನಾವು ಇನ್ಫಾರ್ಮೇಶನ್ ತೊಗೊಂಡು ಹೋಗುವಾಗ, ಸಪೋಸ್ ಉದ್ಯೋನ್ಮುಖ ಇರ್ಬೋದು, ಇಲ್ಲಾದರೆ ಎನ್ ಜಿ ಓಸ್ ರಿಪೋರ್ಟ್ ಮಾಡುವಾಗ,
1: ಈ ಥರ ಸಾಕಷ್ಟು ಸಂಸ್ಥೆಗಳಿದೆಯಾ?
3: ಸಂಸ್ಥೆಗಳಿದೆ, ಕೆಲವು ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಕೆಲವು ಸಂಸ್ಥೆಗಳಿದೆ. ಸೊ ಇಂಥವ್ರು ರಿಪೋರ್ಟ್ ಮಾಡುವಾಗ ಇಲ್ಲಾದ್ರೆ ಯಾರಾದರೂ ಯಾರು ಬೇಕಾದ್ರೂ ಇದನ್ನ ರಿಪೋರ್ಟ್ ಮಾಡ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಾದ್ರೆ ಜಿಲ್ಲಾಡಳಿತ ಯಾರಾದರೂ ಅವ್ರಿಗೆ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಕೊಟ್ಟಿದ ತಕ್ಷಣನೇ ಜಿಲ್ಲಾ ಆಡಳಿತ ಡೈರೆಕ್ಟ್ ಆಗಿ ಸಹ ಹೋಗ್ಬಿಟ್ಟು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಳ್ಬೋದು, ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬರ್ಬೋದು, ಇಲ್ಲಾದ್ರೆ ಪೊಲೀಸ್ ಸಹ ಹೋಗ್ಬಿಟ್ಟು ಹೋಗಿ ಇಂಥ ಜೀತ ಪದ್ಧತಿಯಲ್ಲಿರೋರನ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ಬೋದು. ಸೊ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು FIR ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ರೆಸ್ಕ್ಯೂ ಆಗ್ತಾ ಇದೆ, ಬಾಂಡೆಡ್ ಲೇಬರ್ಸ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಕಾನೂನಲ್ಲಿ BNS ಪ್ರಕಾರ ಇಲ್ಲಾದ್ರೆ ನಮ್ಮ ಜೀತ ಪದ್ಧತಿ ಅಗೇನ್ಸ್ಟ್ ಆಗಿರೋ ಬಾಂಡೆಡ್ ಲೇಬರ್ ಆ್ಯಕ್ಟು ಅಬಾಲಿಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆ ಆದರೆ ಏನಾಗುತ್ತೆ, ಜಾಸ್ತಿ ಅವರಿಗೆ ಹೆದರಿಕೆ ಬರುತ್ತೆ, ಮಾಲೀಕರಿಗೆ ಈ ಥರ ಮಾಡಿಸ್ಬಾರ್ದು ಅಂತ ಈಗ ಹೆದರಿಕೆ ಇರುತ್ತೆ. ಅದೇ ಥರ ನಮ್ಮ ಈಗ ಬ್ರಾಡ್ಕಾಸ್ಟಲ್ಲಿ ಕೇಳ್ತಾ ಇದ್ದಾರೆ, ಅದೇ ಥರ ಯಾರಿಗಾದ್ರೂ ಈ ಥರ ಇನ್ಫಾರ್ಮೇಶನ್ ಇದ್ರೆ ಜಾಸ್ತಿ ಅವರಿಗೆ ಅವೇರ್ನೆಸ್
1: ಕೊಡ್ಬೇಕು.
3: ಇನ್ಕೇಸ್ ಡೈರೆಕ್ಟ್ ಆಗಿ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ 112 ನಂಬರ್ ಇದೆ, ಡೈರೆಕ್ಟ್ ಹೆಲ್ಪ್ ಲೈನ್ ನಂಬರ್, ಇಲ್ಲಾದ್ರೆ ಈಗ ಉದ್ಯೋನ್ಮುಖರಿದ್ದಾರೆ ಅವರಿಗೂ ಇನ್ಫಾರ್ಮ್ ಮಾಡ್ಬೋದು, ಇಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಯಾರಾದ್ರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DM ಇರ್ಬೋದು, ಯಾರಿಗೆ ಬೇಕಾದ್ರೂ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು, ಅವ್ರು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡ್ತಾರೆ ಮತ್ತೆ ರಿಲೀಸ್ ಮಾಡ್ತಾರೆ ಅವ್ರನ್ನ. ಸೊ ನಮ್ಮ ಪ್ರೇಕ್ಷಕರು ಸಹ ಆ ಥರ ಹೆಲ್ಪ್ ಮಾಡಿದ್ರೆ ಗೌರ್ಮೆಂಟ್ ಜೊತೆ ಸೇರಿ ಇನ್ನೂ ಜಾಸ್ತಿ ಜನಕ್ಕೆ ನಾವು ಬಿಡುಗಡೆ ಮಾಡ್ಬೋದು.
1: ಮ್ಯಾಮ್ ಈಗ ಇಷ್ಟು ಹೊತ್ತು ಬೌಂಡೆಡ್ ಲೇಬರ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಜೀತ ಪದ್ಧತಿ ಬಗ್ಗೆ. ಆದರೆ ಇದರ ಜೊತೆ ಜೊತೆಗೇನೆ ಹೆಣ್ಮಕ್ಕಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದರಲ್ಲೂ ಸ್ಪೆಷಲಿ ಕಾಲೇಜಿನ ಮಕ್ಕಳು. ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಹೈಪಲ್ಲಿದೆ, ಟೆಕ್ನಾಲಜಿ ತುಂಬ ಹೈಪಲ್ಲಿದೆ. ಇವತ್ತು ಜೆನ್ಸಿ ಏನಿದ್ದಾರೆ, ದೇಶದಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಜೆನ್ಸಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಮುಳುಗಿದ್ರೂ ಕೂಡ ಅವರೂ ಕೂಡ ಈ ಮಾನವ ಕಳ್ಳ ಸಾಗಾಣಿಕೆಗೆ ತುಂಬ ಬಲಿಯಾಗ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಅವೇರ್ನೆಸ್ ಕೊಡಬೇಕು ಅಂದರೆ, ಇದು ಈಗ ಪಕಣ್ಣನ ನೋಡಿದಾಗ ಅಥವಾ ಮೂರ್ತಿಯವ್ರನ್ನ ನೋಡಿದಾಗ ಅವರಿಗೆ ಅವರಿಬ್ರು ಹೇಳಿದ್ರು ನಮಗೆ ಓದಕ್ ಬರಕ್ಕೆ ಬರ್ತಾ ಇರಲಿಲ್ಲ, ಓದಕ್ಕಿರ್ಬಹುದು ಬರೆಯಕ್ಕಿರ್ಬಹುದು ಬರ್ತಾ ಇರಲಿಲ್ಲ ಅಂತ. ಆದರೆ ಸಾಕಷ್ಟು ಜನ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವರು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಲ್ವಾ, ಮಕ್ಕಳು ಕಾಲೇಜನ್ನ ಮಕ್ಕಳು ಮೋಸ ಹೋಗಿ. ಇದಕ್ಕೆ ಅವರಲ್ಲಿ ಅವೇರ್ನೆಸ್ ತುಂಬಕ್ಕೆ ಏನೆಲ್ಲ ಮಾಡ್ತಾ ಇದೆ ಸರ್ಕಾರ, ಅಥವಾ ಹೇಗೆ ಅವರು ಹೇಗೆ ಜಾಗೃತಿನ ಕಂಡ್ಕೊಳ್ಬಹುದು?
3: ಮೇಡಮ್, ಈ ಥರ ನಡೆಯುತ್ತೋ ತಡೆಗಟ್ಟಕ್ಕೆ ಆ್ಯಕ್ಚುಲಿ ನಾನು ಸರ್ಕಾರದಕ್ಕಿಂತ ಜಾಸ್ತಿ ಗೌರ್ಮೆಂಟ್ ಎನ್ ಜಿ ಓಸು ಮತ್ತು ತುಂಬ ಸೋಷಲಿ ಮೈಂಡೆಡ್ ಜನರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆರ್ಗನೈಸೇಷನ್ ಸಹ ನಾವು ಹೋಗ್ಬಿಟ್ಟು ಸ್ಕೂಲಿಂದ

0: ಸ್ಟಾರ್ಟ್ ಮಾಡಿ ಸ್ಕೂಲ್ ಸ್ಟೂಡೆಂಟ್ಸಿಗೂ ಸಹ ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಇಂಥ ಆನ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಲ್ಲಿ ಬಲಿಯಾಗೋರು ಈ ಥರ ಎಲ್ಲ ಆಗಬಾರ್ದು, ಅವೇರ್ ಆಗಿರಿ ಅಂತ ಹೇಳಿಬಿಟ್ಟು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ಇದು ಗೌರ್ಮೆಂಟ್ ಸಹ ಪ್ರತಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ಥರ July 30th ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಆ ಟೈಮಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು NGO ಸಂಸ್ಥೆಗಳು ತುಂಬ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಪ್ರತಿ ಡಿಸ್ಟ್ರಿಕ್ಟಲ್ಲಿ ಹೋಗಿ ತಾಲೂಕಲ್ಲಿ ಹೋಗ್ಬಿಟ್ಟು ಅವೇರ್ನೆಸ್ ನಡೀತಾ ಇದೆ. ಆದರೆ ಅವೇರ್ನೆಸ್ ಸಾಕಾಗಿದೆಯಾ, ಇಷ್ಟು ಇದನ್ನ ಅವಾಯ್ಡ್ ಮಾಡೋಕ್ಕೆ ಇಲ್ಲ, ಇನ್ನೂ ಸಹ ಜಾಸ್ತಿ ಅವೇರ್ನೆಸ್ ಬೇಕು ಅಂತ ನಾನು ಹೇಳ್ತೀನಿ.
1: ಪಕ್ಕಣ, ಈಗ ನೀವು ಕೂಡ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದಿದ್ದೀರಾ, ನಿಮ್ಮ ಸಂಘದಲ್ಲೂ ಕೂಡ ಸಾಕಷ್ಟು ಜನ ಈ ಜೀತ ಪದ್ಧತಿಯಿಂದ ಆಚೆ ಕಡೆ ಬಂದವರು ಇದ್ದಾರೆ, ಯಾರಾದ್ರೂ ಒಂದಿಬ್ಬರದ್ದು ಈ ತರದ್ದು ತುಂಬಾ ಕಷ್ಟದಿಂದ ಬಂದವರು ಅನ್ನೋರ್ದು ಯಾರ್ದಾದ್ರು ಕತೆ ಹೇಳ್ಬೋದಾ, ಏನಾದ್ರೂ ಹಿಂಗಾಗಿತ್ತು ಅಂತ? ಯಾಕಂದ್ರೆ ನಮ್ ಕೇಳಿದ್ರು ಅದನ್ನ ಕೇಳಿದಾಗ ಎಂತೆಂಥ ಪರಿಸ್ಥಿತಿಯಿಂದ ಹೊರಗಡೆ ಬಂದವರು ಇದ್ದಾರೆ ಅಂತ ಗೊತ್ತಾಗತ್ತೆ.
2: ಮೊನ್ನೆ ಅರಸಿಕೇರಿನಿಂದ ಮುಂದೆ ಒಂದು ಊರಮ್ಮ, ನಮಗದು ಊರು ಗೊತ್ತಿಲ್ಲ, ಅಲ್ಲಿಂದ ಕೆಲವು ಜನ ಬಿಡುಗಡೆ ಆಗ್ಯಾರ. ಈಗ ತಂಪಾಡಿಗೆ ತಾವು ದುಡಿದು ಬಂದು ಈಗ ಊರಿಗೆ ಹೋಗೋಕೆ ಲೇಟಾಗಿ ಅಲ್ಲೇ ಸ್ಟೇಷನ್ ಒಳಗೆ ಮನೆಗಿದ್ರೆ ಇವರು ಅವ್ರನ್ನ ರಮಿಸಿ ನಮ್ಮಂತೆ ಖಾಯಂ ಕೆಲಸ ಐತೆ ಅಂತ ಹಾಕ್ಕೊಂಬಂದು ವರ್ಷಾನುಗಟ್ಟಲೆ ಎರಡು ವರ್ಷಗಟ್ಟಲೆ ಇಟ್ಕೊಂಡಿದ್ದಾರೆ. ಅವರು ಒಳಗಡೆ ಬಿಡುಗಡೆ ಆಗಿದ್ದಾರಮ್ಮ, ಬಿಡುಗಡೆ ಆಗಿದ್ದಾರೆ. ಅವ್ರಿಗೆ ಭಾಳ ಹಿಂಸೆ, ಹೆಣ್ಮಕ್ಳು ಗಂಡ್ಮಕ್ಳು, ಅವರು ಮಕ್ಕಳು ಮರಿ ಇಲ್ಲ, ಮಕ್ಕಳು ಮರಿ ಇಲ್ಲ ಅವ್ರನ್ನ, ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳನ್ನ ಒಂಟಿ ಗಂಡ್ಮಕ್ಳನ್ನ ಹಿಂಗೆಲ್ಲ ಕರ್ಕೊಂಬಂದು ಭಾಳ ಹಿಂಸೆ ಕೊಟ್ಟು ವರ್ಷಾನುಗಟ್ಟಲೆ ಇಟ್ಕೊಂಡು ಕೆಲಸ ತೊಗೊಂಡಾರ. ಅದು ಯಾರು ಅಧಿಕಾರಿಗಳು ಹಿಂಗೆ ತಿಳಿಸಿ ಅವ್ರಿಗೆ ಹಿಂಗೆ ಇಷ್ಟು ಜನ ಸಿಕ್ಕೊಂಡೈತಲ್ಲೆ ಅಂತ ಹೇಳಿದಾಗ ಅವ್ರ ಅಧಿಕಾರಿಗಳು ಮನಸ್ಸಿನ ಮ್ಯಾಲೆ ತೊಗೊಂಡು ಹೋಗಿ ಆಗಿಂದಾಗ ಇಮಿಡಿಯೇಟ್ಲಿ ಬಿಡಿಸ್ಯಾರ.
1: ಮೂರ್ತಿಯವರೇ, ಈಗ ಉದಯೋನ್ಮುಖ ಸಂಘ ಇದೆಯಲ್ವಾ, ಈ ಸಂಘನ ಇನ್ನೂ ದೊಡ್ಡದ್ ಮಾಡ್ಬೇಕು ಅನ್ನೋ ಆಸೆ ಪಕ್ಕಣಗೆ ಮೂರ್ತಿಗೆ ಎಲ್ಲರಿಗೂ ಇದೆ,
3: ಖಂಡಿತ ಇದೆ.
1: ಈಗ ಮುಂದಕ್ಕೆ ಏನೇನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿರಾ, ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರಾ?
3: ಮೇಡಮ್, ನಮ್ಮ ಇತರಲ್ಲಿ ಇದೇ ಥರ ಎಷ್ಟೋ ಮಂದಿಯ ಕುಟುಂಬಗಳು ಅನೇಕ ಕೆಲಸಕ್ಕೆ ಒಳಗಾಗಿದ್ದಾರೆ, ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಬಿಡುಗಡೆ ಕೊಡ್ಬೇಕಂತ ನಮ್ಮದು ಕೆಲಸ ಮುಂದುವರಿಬೇಕು ಮೇಡಮ್. ಇದು ಚಿಕ್ಕದಾಗಿರೋ ದೊಡ್ಡದಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ.
1: ಅದೇ ಅಂದ್ರೆ ಯಾವ್ಯಾವ ತರದ ಯೋಜನೆಗಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ದೊಡ್ಡದಾಗಬೇಕು ಅನ್ನೋ ಆಸೆ ಇದೆ, ಆದ್ರೆ ಇಂತಿಂತದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ವಾ, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ? ಈಗ ಮೊದ್ಲು ಯಾರು ಅನ್ಕೊಂಡಿರ್ಲಿಲ್ಲ, ನಿಮ್ಮ ಮನೆಯವರು ನೀವು ಹೇಳಿದ್ರೆ ಏನ್ ನಿಮ್ಮ ಮನೆಯವರ ಹೆಸರು?
3: ತಾಯಮ್ಮ ಅಂತ ಮೇಡಮ್.
1: ತಾಯಮ್ಮ ಅವರು ಟೇಲರಿಂಗ್ ಮಿಷಿನ್ ಇಟ್ಕೊಂಡು ಇಷ್ಟೊಂದು ಎಲ್ಲ ಹೊಲಿದು ನಿಮ್ಮಷ್ಟೇ ಮಟ್ಟಕ್ಕೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.
3: ಹೌದು ಮೇಡಮ್. ಈಗ ಫಂಕ್ಷನ್ ಇನ್ಸನ್ ಏನಾರು ಬಂದಾಗ ಅಲ್ಲೇ ಅಕ್ಕಪಕ್ಕದಲ್ಲಿರೋರು ನಮಗೆ ನಮ್ಮ ಮನೆಯವ್ರಿಗೆ ಕೊಡ್ತಾರೆ ಬ್ಲೌಸ್ ಹೊಳಿಕೆ, ಅದು ಬ್ಲೌಸ್ ಚೆನ್ನಾಗಿ ಹೊಳಿತಾರೆ, ಡಿಸೈನ್ ಟೀಚಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಕೊಡ್ತಾರೆ, ಇದು ಮಾಡ್ತಾರೆ.
1: ಆ ಥರ ಈಗ ಹೊಲಿಗೆ ಮಿಷಿನ್ ಅನ್ನು ಈ ಸಂಘದಿಂದನೇ ತಗೊಂಡಿದ್ದ ಅಥವಾ ನೀವು ತಗೊಂಡಿಲ್ಲ?
3: ಸಂಘದಿಂದ ಮೇಡಮ್.
1: ಸಂಘದಿಂದ. ಈಗ ಈ ತರ ಎಷ್ಟು ಜನಕ್ಕೆ ಹೊಲಿಗೆ ಮಿಷಿನ್ ಕೊಟ್ಟಿದ್ದು ಇದೆಲ್ಲ ಮಾಡಿದ್ರ?
2: ಈಗ ಇರುವುದು ಒಂದಂತೆ ಕದವಮ್ಮ, ಅವು ಮುಂದೆ ಈಗ ಮಾಡ್ತೀವಿ ಅನ್ನುವಂಥವ್ರಿಗೆ ನಾವು ಮನವರಿಕೆ ಮಾಡ್ತೀವಿ, ನೀವು ಕಲೀರಿ ಮಾಡಿರಿ ಅಂತೇಳಿ. ಅವರು ಮನಸ್ಸಿನ ಮ್ಯಾಗ ತೊಗೊಂಡು ಅವ್ರು ನಮ್ಮನ್ನು ನಾವು ಮಾಡ್ತೀವಿ ಅಂದ್ರೆ ಇನ್ನೂ ಕೊಡಿಸುವಂತಾಗ ನಮಗೆ ಸಂಘದಿಂದ ನಾವು ಅನುಕೂಲ ಮಾಡ್ತೀವಿ.
1: ಈಗ ಹೊಲಿಗೆ ಮಿಷಿನ್ ಬಿಟ್ಟು ಇನ್ನೂ ಬೇರೆ ಏನೇನು ಮಾಡಿದ್ದೀರಾ?
2: ಇಲ್ಲಮ್ಮ, ನಮ್ಮಲ್ಲೇ ಇರೋದು ಹೊಲಿಗೆ ಮಿಷನ್. ಆಮೇಲೆ ನಾವು ಇವ್ರನ್ನ ಹೊರಗಡೆ ತರೋದು, ಅವ್ರಿಗೆ ಬಂದಿದ್ದಾಗ ಯಾವ ರೀತಿ ಗೌರ್ಮೆಂಟಿಂದ ಸವಲತ್ತು ಇರುವಂಥ ಸವಲತ್ತು ಅವ್ರಿಗೆ ಕೊಡಿಸ್ಬೇಕು ಅಂಥವೆಲ್ಲ ಕೊಡಿಸೋದು ಮಾಡ್ತೀವಿ. ಅಷ್ಟು ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ ಬೇರೆ. ಈಗ ಲೇಡೀಸು ಹೊರಗಡೆ ಹೋಗ್ಬಾರ್ದಂತನ ಅದು ಒಂದು ನಮ್ಮ ಸಂಘದಿಂದ ರಾಟಿ ಮಿಷನ್ ಅದಾವು. ರಾಟಿ ಮಿಷನ್ ಒಳಗೆ ಎಲ್ಲ ಅದಾವು, ಯಾವ್ಯಾವ ಬೇಕು ರಾಟಿ ಎಲ್ಲ ಅದಾವು. ಮುಂದೆ ಕರಿತೀರಿ ಅನ್ನುವಂಥವ್ರಿಗೂ ನಾವು ಮಾಡಿಕೊಡುವಂಗೆ ಐತಿ ಅನುಕೂಲ. ಅವರು ನಮ್ಮನ್ನು ಕೇಳ್ಬೇಕು, ನಾವು ಹೇಳ್ಕೊತಾ ಇದ್ವಿ ಅವ್ರಿಗೆ, ಅವರು ಯಾರು ಹೊಲಿತೀವಿ ಮಾಡ್ತೀವಿ ಅಂದಿಲ್ಲಮ್ಮ.
1: ಈಗೇನು ಕೆಲಸ ಮಾಡ್ತಿದ್ದೀರಾ ಪಕ್ಕಣ ನೀವು?
2: ಅಮ್ಮ, ನಾನು ಈಗ ಕೆಲಸ ಮಕ್ಕಳು ದೊಡ್ಡರಾಗ್ಯಾರ, ಈಗ ಒಂದು ಸೂಪರ್ ಕ್ಯಾರಿ ಗಾಡಿ ತೊಗೊಂಡಿವಿ, ಮಗ ಆ ಗಾಡಿ ದುಡಿಸ್ತಾನೆ, ಒಬ್ಬ ಮಗ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ತಾಯಿ ಕೆಲಸ ಮಾಡ್ತಾಳೆ, ನಾನು ಹಿಂಗೆ ಲೇಬರ್ಸ್ ಎಲ್ಲರ ಸಿಕ್ಕ ಅವ್ರನ್ನ ಅಧಿಕಾರಿಗೆ ಹೇಳೋದು ಬಿಡಿಸೋದು ಇಂಥವೆಲ್ಲ ಕೆಲಸ
1: ಮಾಡ್ಕೊಂಡು ಸಮಾಜ ಸೇವೆ ತರ
2: ಹಂಗೆ ಅಡ್ಡಾಡ್ತೀನಿ ಅಮ್ಮ. ನಾನು ಮಕ್ಕಳು ದುಡಿತಾರ, ಈಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನೆಮ್ಮದಿ ಐತಿ ಜೀವನಕ್ಕೆ,
1: ಮನೆಯವ್ರ ಜೊತೆಯಲ್ಲಿ
2: ನೆಮ್ಮದಿ ಆಗಿದ್ದೀನಿ ಅಮ್ಮ.
1: ಹೀಗೆ ಹಿಂಗೆ ಅಂದ್ರೆ ನೀವು ಹೆಂಗೆ ಕುಟುಂಬದ ಜೊತೆ ನೆಮ್ಮದಿ ಆಗಿದ್ದೀರಾ ಹಾಗೆ
2: ಉಳಿದು ಜನನು ಹಂಗಿರ್ಬೇಕಂತ ಆಸೆ ಅಮ್ಮ.
1: ಎಲ್ಲರೂ ಇರ್ಬೇಕು
2: ಇರ್ಬೇಕು ಅದಕ್ಕೆ ಸಹಕಾರ ಹೊರಗುಳ ಜನನೂ ಕೊಡಬೇಕು. ಈಗ ಸರ್ಕಾರ

0: ಆಮ್ಯಾಗ ನಮ್ಮ ಉದಯಮುಖ ಸಂಘದವರು ಏನು ಮಾಡ್ತೀವಲ್ಲ ಕೆಲಸನ, ಅವರು ಆ ಸಹಕಾರ ಕೊಟ್ರೆ ನಮಗೆ ನಿರ್ಮೂಲನೆ ಮಾಡಕ್ಕೆ ಇದು ಭಾಳ ಚಲೋ ಆಗತ್ತೆ, ದೌಡಾಗತ್ತೆ ಅಂತ.
1: ಮೂರ್ತಿ ಅವರೇ, ಈಗ ಪಕ್ಕಣ ಇಷ್ಟೊಂದೆಲ್ಲ ಹೇಳ್ತಾ ಇದಾರೆ ಏನೇನೆಲ್ಲ ಮಾಡಿದ್ದಾರೆ ಅಂತ, ಅವರು ಹೇಗೆ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅಂತ, ನೀವೇನು ಕೆಲಸ ಮಾಡ್ತಿದ್ರ ಇವಾಗ?
2: ಮೇಡಮ್, ನಾನು ಯಾರು ಜೀತ್ಲಿಂದ ಬಿಡುಗಡೆ ಆಗಿದ್ದಾರೋ ಅಂಥವ್ರಿಗೆ ಬೇಕಾದ ಸವಲತ್ತುಗಳನ್ನು ಗೌರ್ಮೆಂಟ್ ಸರ್ಕಾರ ಮುಂದೆ ಹೋಗಿ ಕೊಡಿಸೋದಂತ ಕೆಲಸ ಮಾಡ್ತಿದ್ದೀನಿ. ಅದೇ ಇನ್ನೊಂದು ಏನಂದರೆ, ಯಾರು ಜೀತು ಒಳಗಾಗಿದ್ದಾರೋ ಅಂತವ್ರನ್ನ ಗುರುತಿಸಿ ಸರ್ಕಾರ ಮುಂದೆ ಕೊಡೋದು. ಈಗ ಒಂದು 15 ದಿವಸ ಮುಂದೆ ಹೊಳೆನೇಸ್ಪುರದಲ್ಲಿ ಯಾರೋ ಒಬ್ಬರು ಜೀತಕ್ಕೆ ಒಳಗಾಗಿದ್ದರು, ಇಟ್ಕೆ ಫ್ಯಾಕ್ಟ್ರಿ ಒಳಗೆ. ನಮಗೆ ಮಾಹಿತಿ ಬಂತು, ಮಾಹಿತಿ ಬಂದಾಗ ನಾವೇನು ಮಾಡಿ ನಮ್ಮ ಲೀಡ್ರಿಗೆ ತಿಳಿಸಿ ಅದು ಜೀತನ ಇಲ್ವ ಅಂತ ಇದು ಮಾಡುವಾಗ, ಇವತ್ತು 27 ಜನ ರಿಲೀಸ್ ಆಗಿದ್ದಾರೆ ಮೇಡಮ್. ಬಿಡುಗಡೆ ಆಗಿದ್ದಾರೆ. ಇವತ್ತು ನಾನು ಲೀಡರ್ ಆಗಿ ಹೇಳೋ ಇಷ್ಟಪಡೋದು ಏನಂದರೆ, ಇವತ್ತು ನಾನು ಅವಾಗ 300 ರೂಪಾಯಿ 400 ರೂಪಾಯಿ ಕೂಲಿ ಕೆಲಸ ಮಾಡ್ತಿದ್ದೆ, ಇವತ್ತು ನಾನು ಸ್ವಂತವಾಗಿ ಎಳ್ನೀರು ವ್ಯಾಪಾರ ಮಾಡ್ತಿದ್ದೀನಿ ಮೇಡಮ್. ನಾನೇ ಸ್ವಂತ ಬಿಸ್ನೆಸ್ ಮಾಡಿ.
1: ಸೊ ನಿಶಾಮ್ ಅಮ್ಮ, ಈಗ ಇವರೆಲ್ಲ ಹೇಳಿದ್ರು ಇವತ್ತು ಒಟ್ಟಿನಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು, ಈ ನೆಮ್ಮದಿ ಎಲ್ರಿಗೂ ಕೂಡ ಬೇಕು. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅನ್ನೋದು ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಈ ಟೀನೇಜ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಲ್ಲಿ ಸಾಕಷ್ಟು ಜನ ಟೀನೇಜರ್ಸ್ ಸಿಕ್ಕಾಕೊಳ್ತಾ ಇದ್ದಾರೆ, ಅವರಿಗೋಸ್ಕರ ಅಂತ ಇನ್ನೋಸೆಂಟ್ ಸ್ಪೆಷಲಿ ಗರ್ಲ್ಸ್ ಹೆಣ್ಮಕ್ಕಳಿಗೋಸ್ಕರ ಏನಾದರೂ ಪ್ರೋಗ್ರಾಮ್ಸ್ ಇದೆಯಾ ಅವ್ರನ್ನ ಸರ್ವೈವ್ ಮಾಡೋದಕ್ಕೋಸ್ಕರ ಅಂತ?
3: ನಮೀಗ ಸದ್ಯಕ್ಕೆ ಆ ಥರ ಏನು ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಇಲ್ಲ. ಆದರೆ ಯಾರಿಗಾದರೂ ಈ ಥರ ಇನ್ಫಾರ್ಮೇಶನ್ ಇದ್ದರೆ ಖಂಡಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅವರು ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಸ್ಪೆಸಿಫಿಕ್ ಆಗಿ ಏನು ಪ್ರೋಗ್ರಾಮ್ಸ್ ಸರ್ಕಾರ ಕಡೆಯಿಂದ ಸಹ ಇಲ್ಲ, ಅಲ್ಲದೆ ನಮ್ಮ ಕಾನೂನಲ್ಲಿ ಆ ಥರ ಏನು ಸಡನ್ ಆಗಿ ಇಷ್ಟು ಇದು ಈಗ ಇತ್ತೀಚೆಗೆ ಬರ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಅವೇರ್ನೆಸ್ಸು ಇಲ್ಲ ಅದ್ರ ಬಗ್ಗೆ. ಸೊ ಇನ್ನು ಆದರೆ ಇನ್ ಕೇಸ್ ಯಾರಿಗಾದರೂ ಆ ಥರ ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಸಹಾಯ ಮಾಡ್ತಾರೆ. ಮತ್ತೆ ಮೇಡಮ್, ಇನ್ನೂ ಒಂದು ವಿಷಯ, ಇವ್ರು ಹೇಳ್ತಾ ಇದ್ರು ಇವರಿಗೆ ಹಣ ಸರ್ಕಾರದಿಂದ ಹಣ ಸಿಗೋಕ್ಕೆ ಸಹಾಯ ಮಾಡ್ತಿದ್ದೀವಿ ಅಂತ. ಆಕ್ಚುಲಿ ಗೌರ್ಮೆಂಟ್ ಇಂದ ಜೀತ ಪದ್ಧತಿಯಲ್ಲಿದ್ದವರು ಅವ್ರನ್ನ ರಿಲೀಸ್ ಮಾಡಾದ್ಮೇಲೆ ಇಮಿಡಿಯೇಟ್ ರಿಹಾಬಿಲಿಟೇಷನ್ ಅವ್ರಿಗೆ 30,000 ರುಪೀಸ್ ಕೊಡ್ತಾರೆ. ಅದು ಅಲ್ಲದೆ ಸರ್ಕಾರದ್ರಿಂದ 1 ಲ್ಯಾಕ್ ಟು 2 ಲ್ಯಾಕ್ ತನಕ ಅವರಿಗೆ ರಿಹಾಬಿಲಿಟೇಷನ್ ಫಂಡ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ರು. ಆ ಅಮೌಂಟ್ನ ತುಂಬ ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಮಾಡಿ ಅದಕ್ಕಿರೋ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಆತರ ಅವರಿಗೆ ಆ ಹಣ ಕರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್, ಇವರಿಗೆಲ್ಲ ಬ್ಯಾಂಕ್ ಅಕೌಂಟ್ಸ್ ಇರಲ್ಲ, ಸೊ ಅದೆಲ್ಲ ಕ್ರಿಯೇಟ್ ಮಾಡಿ ಅವರಿಗೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಇದೆಲ್ಲ ಎಲ್ಲ ಫೆಸಿಲಿಟಿ ಅವ್ರಿಗೆ ಮಾಡಿಕೊಟ್ಬಿಟ್ಟು ಸರ್ವೈವರ್ಸಿಗೆ ಈ ಹಣ ಅವ್ರಿಗೆ ತಲುಪೋ ತನಕ ಅವರಿಗೆ ಸಹಾಯ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇದ್ರು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಕ್ಕಣ, ಕೊನೆಯದಾಗಿ ಹೇಳಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಾಗಿರಿ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ರಿ, ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಯಾರ್ಯಾರು ಜೀತ ಪದ್ಧತಿಗೆ ಒಳಗಾಗಿದ್ರು ಮತ್ತೆ ಇನ್ನೂ ಒಳಗಾಗಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಬೇಕು ಅಂತ ಅನ್ಕೊಳ್ತೀರಾ ಕೊನೆಯದಾಗಿ?
0: ಈಗ ಅವ್ರು ಎಲ್ಲರೂ ಈಗ ನನ್ನಂಗ ಆರಾಮದಾರ?
1: ಆರಾಮಿದ್ದಾರೆ. ನಾನು ಹೇಳ್ತಾ ಇರೋದು, ಇವಾಗ ಮತ್ತೆ ಇನ್ನು ಜೀತ ಪದ್ಧತಿಯಲ್ಲಿರೋರು ಅಥವಾ ಮುಂದೆ ಜೀತ ಪದ್ಧತಿಗೆ ಒಳಗಾಗೋರು ಕೂಡ ಎಷ್ಟೊಂದು ಜನ ಇರ್ತಾರೆ, ಅಂದ್ರೆ ಮುಂದಕ್ಕೂ ಆತರ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ ಆಗಲ್ಲ.
0: ಆಗಲ್ಲಮ್ಮ, ಆದ್ರ ಜೀತ ಪದ್ಧತಿ ಒಳಗ ಸಿಗಬಾಡ್ರಿ ಅಂತ ನಮ್ಮ ಉದ್ದೇಶ.
1: ಅದೇ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂದ್ರೆ ಹೆಂಗೆ ಹುಷಾರಾಗಿರ್ಬೇಕು ಅವರು?
0: ಹುಷಾರಾಗಿರ್ಬೇಕಂದ್ರ ಅಮ್ಮ, ಇವತ್ತ
1: ಬಿಸಿ ಮುಟ್ಟದವ್ರಿಗೆ ಮಾತ್ರನೇ ಅದ್ ಬಿಸಿ ಅಂತ ಗೊತ್ತಾಗಿರುತ್ತೆ, ಬೆಂಕಿ ಅಂತ ಗೊತ್ತಾಗಿರುತ್ತೆ. ನೀವು ಬೆಂಕಿಯಿಂದ ಕೈ ಈಚೆ ತೆಗ್ದಿದ್ದೀರಾ ಇವಾಗ, ಆ ಬಿಸಿ ಮುಟ್ಟಕ್ ಹೋಗೋರ್ಗೆ ಹೆಂಗೆ ಹುಷಾರಾಗಿರ್ಬೇಕು ಅಂತ?
0: ಇವತ್ತ ನಮ್ಮ ರಿಲೇಷನ್, ನಮ್ಮ ಊರಾರು ಇವತ್ತು ಅಲ್ಲಿ ಕೆಲಸ ಮಾಡ್ತಾರಪ್ಪ, ತಿಂಗಳಂಗಟ್ಲೆ ಮಾಡ್ಯಾರ, ವರ್ಷಂಗಟ್ಲೆ ಮಾಡ್ಯಾರ, ಬರೋದು ಹೋಗೋದು ಮಾಡ್ತಾರ, ಅದು ಏನು ತೊಂದರೆ ಇಲ್ಲ ಅನ್ನುವಂಥ ಕನ್ಫರ್ಮ್ ಇದ್ರೆ ಆ ಜಗದಾಗ ಹೋಗಿ ಕೆಲಸ ಮಾಡ್ಬೇಕಮ್ಮ. ಇಲ್ಲ ಅಂದ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲಾ ಬಿಟ್ಟು ಎಲ್ಲಿ ಇನ್ನೊಂದು ಜಿಲ್ಲಾಕ್ಕೆ ನಾವು ಕಾಲು ಇಡಬಾರ್ದು ಅಂತ ನಮ್ಮ ಮನವರಿಕೆ.
1: ಕರೆಕ್ಟ್. ಮೂರ್ತಿ ಅವರೇ, ಏನು ಹೇಳ್ತೀರಾ?
2: ಮೇಡಮ್, ಅವ್ರು ಕರೆಕ್ಟಾಗಿ ಸಂಪಾದನೆ ಕೂಲಿ ಸಿಗಬೇಕು,
1: ಸಂಬಳ ಕೊಡಬೇಕು,
2: ಕರೆಕ್ಟಾಗಿ ಸಂಬಳ ಕೊಡಬೇಕು, ಅವ್ರ ಮಕ್ಕಳು ಇದ್ದಾರ ಮಕ್ಕಳು ಓದಿಸ್ಬೇಕು, ಅವ್ರಿಗೆ ಅವ್ರ ಊರಿದೆಯಾ ಅವ್ರಿಗೆ ಏನು ಬೇಕೋ ಆಗ ಅವ್ರನ್ನ
1: ಅನುಕೂಲಗಳನ್ನ ಸರಿಯಾಗಿ
2: ಕೊಡಬೇಕು. ಇದು ಮೀರಿದ್ರೆ ಕಾನೂನು ಪ್ರಕಾರ ತಪ್ಪು ಮೇಡಮ್.
1: ತಪ್ಪು. ಕಾನೂನಿಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಥವಾ ಕಾನೂನಿನ ಮೊರೆ ಹೋಗ್ಬೇಕು. ಫೈನಲಿ ಏನ್ ಹೇಳ್ತೀರಾ?
3: ಏನು ಈಸಿಯಾಗಿ ಬರಲ್ಲ ಅಂತ ಹೇಳ್ತಾರಲ್ಲ, ಈಗ ಮುನ್ಕೂಡನೆ ಏನು ಹೇಳ್ತಾ ಅಡ್ವಾನ್ಸ್ ಅಮೌಂಟ್ ತೊಗೊಂಡಿದ್ದ ತಕ್ಷಣನೇ ಓ ದುಡ್ಡು ಕೊಡ್ತಿದಾರಲ್ಲ ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ಬೋದು ಅಂತ ಯೋಚನೆ ಮಾಡಿ ತುಂಬ ಜನ ಈ ಟ್ರ್ಯಾಪಲ್ಲಿ ಬೀಳ್ತಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಜ್ಞಾಪಕ ಇಟ್ಕೊಳ್ಬೇಕು, ಏನು ನಮಗೆ ಈಸಿಯಾಗಿ ಸಿಗಲ್ಲ.

0: ಕಷ್ಟಪಟ್ಬಿಟ್ಟು ನಮಗೆ ದುಡ್ಡು ಮಾಡೋಕ್ಕಾಗೋದು, ಜೀವನ ಮಾಡೋಕ್ಕಾಗೋದು ಎಲ್ಲ ಆಗೋದು. ಸೊ ಆ ಅವೇರ್ನೆಸ್ಸಲ್ಲಿ ನಾವೆಲ್ಲರೂ ಇದ್ದರೆ, ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡೋಣ, ನಮ್ಮ ಇದರಲ್ಲಿ ನಮಗೇನಾಗುತ್ತೋ ಅಷ್ಟು ಮಾಡೋಣ ಅಂತ. ಅದು ಅಲ್ಲದೆ ನಮಗೆ ಎಜುಕೇಟೆಡ್ ಆಗಿರೋ ನಾವು, ನಾವು ಬೇರೆಯವರಿಗೆ ಯಾವತ್ತೂ ಆ ಥರ ಜಗದಲ್ಲಿ, ಈ ಥರ ಜೀತ ಪದ್ಧತಿ ಅಂತ ಜಗದಲ್ಲಿ ಯಾವತ್ತೂ ಅವ್ರನ್ನ ಕರ್ಕೊಂಡು ಹೋಗಬಾರ್ದು. ನಾವು ಎಜುಕೇಟೆಡ್ ಆಗಿದ್ರೆ ಅಷ್ಟು ಜ್ಞಾನ ನಮಗಿರಬೇಕು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ. ಅದು ಅಲ್ಲದೆ ಒಬ್ಬರು ಮನುಷ್ಯ ಆಗ್ಬಿಟ್ಟು ಇನ್ನೊಬ್ಬರು ಮನುಷ್ಯನ ಕಷ್ಟಪಡಿಸೋದು ಯಾವತ್ತೂ ನಾವು ಮಾಡಬಾರ್ದು. ಸೊ ಅದೇ ನಾನು ಹೇಳಬೇಕಾಗಿರೋದು.
1: ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರ, ಧನ್ಯವಾದ ಪಕ್ಕಣ ಮೂರ್ತಿ ಅವರೇ, ಮತ್ತೆ ಫೆಬಾ ನಿಶಾ ಅವರು ವಕೀಲರು ಕೂಡ ನಮ್ಮ ಜೊತೆ ಇಲ್ಲಿ ಇದ್ರು. ಎಷ್ಟೊಂದು ವಿಷಯಗಳನ್ನ ಮಾತಾಡಿದಿರಿ. ನಿಮ್ಮ ಜೀವನ ಇನ್ನಷ್ಟು ನೆಮ್ಮದಿಯಿಂದ, ಇನ್ನಷ್ಟು ಸುಖ ಸಂತೋಷದಿಂದ ಕೂಡಿರ್ಲಿ ಅಂತ ಆಕಾಶವಾಣಿ ನಿಮ್ಗೆ ಯಾವಾಗ್ಲೂ ಹಾರೈಸುತ್ತೆ. ಮೂರ್ತಿ ಅವರೇ, ಪಕ್ಕಣ ಅವರೇ,
2: ನಮಸ್ಕಾರ.
1: ಇನ್ನೊಂದಷ್ಟು ಜನಗಳನ್ನ ಯಾರ್ಯಾರು ಈ ತರ ಜಾಲಗಳಲ್ಲಿ ಸಿಕ್ಕಾಕೊಳ್ತಾರೋ ಅವ್ರೆಲ್ಲ ಹೊರಗಡೆ ತರುವಂತ ಪ್ರಯತ್ನ ನಿಮ್ಮಿಂದ ಸದಾ ಕಾಲ ಆಗ್ತಾ ಇರ್ಲಿ. ದೇವರು ನಿಮ್ಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ, ಒಳ್ಳೇದಾಗ್ಲಿ. ಸೊ ಕೇಳಿದ್ರೆ ಸಾಕಷ್ಟು ಜನರ ಸಂದೇಶ ಕೂಡ ತಲುಪಿದೆ. ಮಾಗಡಿ ರೋಡ್ ಇಂದ ಶ್ರೀನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಇವಾಗ್ಲೂ ಈ ತರ ಪದ್ಧತಿ ನಡೀತಾ ಇದೆ ಅಂದ್ರೆ ನಮಗಾಗಲ್ಲ ಅಂತ. ಶ್ವೇತಾ ಹೆಸರಾವ್ ಸುಳ್ಯದಿಂದ, ಮಂಜುನಾಥ್ ವೆಂಕಟೇಶಪ್ಪ ಪುಷ್ಪಮ್ಮ ಪುಷ್ಪ ಶಾನುಭೋಗರ್ ಗದಗಿಂದ, ಮುದೋಳದಿಂದ ಅಕ್ಕಿ ಹೊರಡಿ ವಿಠಲಕುಮಾರ ಅವರು ಸಂದೇಶನ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್, ತುಂಬಾ ದೊಡ್ಡ ದೊಡ್ಡ ಸಂದೇಶಗಳು ಬಂದಿದೆ ಆದ್ರೆ ಇವತ್ತು ಓದಕ್ಕೆ ಖಂಡಿತ ಸಮಯ ಆಗ್ತಾ ಇಲ್ಲ. ಕ್ಷಮಿಸಿ, ಶ್ರೀನಿವಾಸ್ ಬೆಂಗಳೂರಿಂದ ಸಂದೇಶನ ಕಳಿಸಿದ್ರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿ ವರ್ಷ July 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ, ಜೊತೆಗೆ ಇಲ್ಲಿ ಜೀತ ಪದ್ಧತಿಗೆ ಒಳಗಾಗ್ತಾರ ಅವ್ರು ಸಾಕಷ್ಟು ಜನ, ಆದ್ರಿಂದ ಈ ಎಲ್ಲ ಪದ್ಧತಿಗಳಿಂದಲೂ ದೂರ ಬರಬೇಕು ಅನ್ನೋ ಕಾರಣಕ್ಕೆ ಈ ಇವರನ್ನೆಲ್ಲ ನಾವು ಇಷ್ಟೊತ್ತು ಕೂಡಿಸ್ಕೊಂಡು ಮಾತಾಡಿದ್ದೀವಿ. ಸಾಕಷ್ಟು ವಿಷಯಗಳನ್ನ ಅವರು ಕೂಡ ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಾರೆ. ಇಂತಹ ಪದ್ಧತಿಗೆ ಒಳಗಾಗೋರಿಗೆ ಏನೇನೆಲ್ಲ ಅನುಕೂಲಗಳಿದೆ, ಯಾರ ಮೊರೆ ಅವ್ರು ಹೋಗಬೇಕು, ಈ ಎಲ್ಲಾ ಮಾಹಿತಿನೂ ನಾವು ನಿಮಗೆ ತಿಳಿಸಿದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ ನಮಸ್ತೆ ಶುಭ ಸಂಜೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ ಸ್ನೇಹಿತರೆ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. 5:07:25 ಸಮಯ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯಾವ ಪ್ರೋಗ್ರಾಮ್ ಅಂತ ಕೇಳ್ತೀರಾ?

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹೌದು, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಆಗಿರುವಂತಹ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಗೀತೆಗಳು ನಿಮ್ಮ ಜೊತೆಯಾಗಿರುತ್ತೆ. ಅದರ ಜೊತೆಗೆ ಒಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಮಾತನಾಡ್ತಾ ಮುಂದಕ್ಕೆ ಸಾಗೋಣ. ಯಾವ ವಿಚಾರ? ಆ ವಿಚಾರಕ್ಕಿಂತ ಮುಂಚೆ, ಇವತ್ತು ಮಂಗಳವಾರದ ದಿನ, ಜುಲೈ 28ನೇ ತಾರೀಕು. ಹೌದು, ಮಂಗಳವಾರದ ದಿವಸ ಸಾಕಷ್ಟು ಜನ ನಮಗೆ ಮಂಗಳವಾರ ರಜಾ ದಿನ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಕೂಡ ಹೇಳ್ತಾ ಇದ್ದಾರೆ ಮಂಗಳವಾರ ರಜಾ ದಿನ ಅಂತ ಹೇಳ್ತಿದ್ದಾರೆ. ಮಂಗಳವಾರ ರಜಾ ದಿನ ಚಿತ್ರದ ಒಂದು ಶೀರ್ಷಿಕೆ ಗೀತೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಇದೆ, ಪ್ರಜೋತ್ ಡಿಎಸ್ಎ ಅವರ ರಾಗ ಸಂಯೋಜನೆ ಇದೆ. ಇವತ್ತು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಇವತ್ತಿನ ವಿಶೇಷತೆ ಏನು, ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಯಾವ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿದ್ದೀವಿ. ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ಓನ್ಲಿ ಆನ್ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಇದು ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇನೆ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿರೋನು ನಾನು, ಆರ್ ಜೆ ಮುಖೇಶ.

ಐದು ಗಂಟೆ 13:15 ಸಮಯ ಇದಾಗಿದೆ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನಮಗೆ ಮಂಗಳವಾರ ರಜಾ ದಿನ, ಮಂಗಳವಾರ ರಜಾ ದಿನ ಚಿತ್ರದ ಒಂದು ಶೀರ್ಷಿಕೆ ಗೀತೆಯನ್ನ ನಾವು ಕೇಳಿದ್ದು ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೆ ಪ್ರಜೋತ್ ಡಿಎಸ್ಎ ಅವರ ಸಂಗೀತವಿತ್ತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಜುಲೈ ತಿಂಗಳು ಕೆಲವು ದೇಶಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ನ್ಯಾಷನಲ್ ಆ್ಯಂಟಿ ಬೋರ್ಡಮ್ ಮಂತ್ ಅಂತ ಹೇಳಿ ಆಚರಣೆ ಮಾಡ್ತಾರಂತೆ. ಏನಿದು ಆ್ಯಂಟಿ ಬೋರ್ಡಮ್ ಮಂತ್ ಅಂತ ಹೇಳಿದರೆ, ನಮಗೆ ಬೋರ್ ಆದಾಗ, ಅಂದರೆ ನಮಗೆ ಕಾಲ ಕಳಿಬೇಕು, ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ತುಂಬ ಸಮಯ ಇದೆ ನಮ್ಮ ಕೈಯಲ್ಲಿ ಅಂತ ಇದ್ದಾಗ ನಾವು ಯಾವ ಕೆಲಸವನ್ನು ಮಾಡೋದಕ್ಕೆ ಮುಂದಕ್ಕೆ ಹೋಗ್ತೀವಿ? ಹಾಡು ಕೇಳ್ತೀವ, ಪುಸ್ತಕ ಓದ್ತೀವ, ಅಥವಾ ಬೇರೆ ಯಾವುದಾದ್ರೂ ಕಲೆಯಲ್ಲಿ ಮಗ್ನರಾಗ್ತೀವ, ಅಥವಾ ಬೇರೆ ಇನ್ನೇನಾದರೂ ಅರ್ಧಕ್ಕೆ ಬಿಟ್ಟಿರುವಂತಹ ಕೆಲಸವನ್ನು ತೆಗೆದುಕೊಳ್ತೀವ, ಈ ಮುಂಚೆ ಮಾಡೋಕ್ಕಾಗದೇ ಇರುವಂತಹ ಕೆಲಸ ಈಗ ಸಮಯ ಸಿಕ್ಕಿದೆ ಅಂತ ಹೇಳಿ ಆ ಒಂದು ಕೆಲಸವನ್ನು ಮುಗಿಸುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತೀವ, ಅಥವಾ ಯಾವುದಾದ್ರೂ ಒಂದು ನಮಗೆ ಗೊತ್ತಿಲ್ಲದೆ ಇರುವಂತಹ ವಿದ್ಯೆಯನ್ನು ಹೊಸದಾಗಿ ಕಲಿತೀವ, ಏನು ಮಾಡ್ತೀವಿ ನಾವು ಬೋರ್ ಆದಾಗ? ಅದೇ ವಿಚಾರವನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ನಿಮಗೆ ತುಂಬ ಬೋರ್ ಆದಾಗ, ಅಯ್ಯೋ ಇವತ್ತು ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆಯಪ್ಪ ಅಂತ ಅಂದ್ಕೊಂಡಾಗ ನೀವು ಯಾವ ಕೆಲಸ ಮಾಡೋದಕ್ಕೆ ಮುಂದಾಗ್ತೀರಾ? ನಿಮಗೆ ಬಹಳ ಇಷ್ಟವಾಗಿರುವಂತಹ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತೀರಾ? ಅಥವಾ ಯಾವುದಾದ್ರೂ ಒಂದು ಹೊಸ ವಾದ್ಯವನ್ನು ಕೈಗೆತ್ಕೊಂಡು ಇದನ್ನು ನಾನು ಕಲಿಬೇಕು ಅಂತ ಅಂದ್ಕೊಳ್ತೀರಾ? ಅಥವಾ ಚಿತ್ರಕಲೆ ಮಾಡೋದ್ರಲ್ಲಿ ಮಗ್ನರಾಗ್ತೀರಾ? ಅಥವಾ ಭಾವಚಿತ್ರಗಳನ್ನು, ಹಳೆ ಭಾವಚಿತ್ರಗಳನ್ನು ತೆಗೆದು ಆ ಪುಟಗಳನ್ನು ತಿರುಹಾಕಿ ನೆನಪುಗಳನ್ನೆಲ್ಲ ಮತ್ತೆ ಮೆಲುಕು ಹಾಕುವಂತಹ ಕೆಲಸ ಮಾಡ್ತೀರಾ? ಬೋರ್ ಆದಾಗ ಏನು ಮಾಡ್ತೀರಾ ಅದನ್ನು ನಮಗೆ ಬರೆದು ಕಳಿಸಿ ನಮ್ಮ ವಾಟ್ಸಾಪ್ ಸಂಖ್ಯೆಗೆ 9480101013. ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಬೋರ್ ಆದಾಗ ಏನು ಮಾಡ್ತೀರಾ ಅಂತ ನೀವು ನನಗೆ ಕಳಿಸ್ಕೊಡಿ. ಸದ್ಯದ ಸಮಯಕ್ಕೆ ನಿಮಗೆ ಸಾಥ್ ನೀಡ್ತಾ ಇರುವಂಥದ್ದು ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳು. ಇದೀಗ ಅದೇ ಭೂಮಿ ಅದೇ ಭಾನು ಅಂತ ಹೇಳ್ತಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಈ ಬಂಧನ ಚಿತ್ರದ ಈ ಒಂದು ಅದ್ಭುತವಾಗಿರುವಂತಹ ಗೀತೆಯ ಸಾಹಿತ್ಯ ಜಯನ್ ಕಾಕಿಣಿ ಅವರದ್ದು, ಸಂಗೀತ ಮನುಮೂರ್ತಿ ಅವರದ್ದು. ಈ ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಮತ್ತಷ್ಟು ಮಗದಷ್ಟು ಮಾತುಕತೆ, ವಿಚಾರ, ಹಾಡುಗಳು ಎಲ್ಲವೂ ಇರುತ್ತೆ.

ಈ ಹೊತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ರೀ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಈ ಲೈಫ್ ಒಂಥರ ಜಾಲಿ ರೈಡ್ ಇದ್ದಂಗೆ. ಹುಟ್ಟು ಉಚಿತ, ಬಟ್ ಹೋಗೋದ್ ಖಚಿತ. ಹೋದ್ಮೇಲೂ ನಿನ್ನ ಹೆಸರು ಉಳಿಯೋ ಹಾಗೆ ಸಾಧನೆ ಮಾಡಿದ್ರೆ ನಿನ್ ರೈಡ್ಗೊಂದು ಗೋಲ್ಡ್ ಮೆಡಲ್ ಸಿಕ್ತಂಗೆ. ನೆವರ್ ಗಿವ್ ಅಪ್ ಮ್ಯಾನ್, ಲೆಟ್ಸ್ ರೈಡ್.

5:26:48 ಸಮಯ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಇದೀಗ ತಾನೇ ನೀವು ಕೇಳಿದಂತಹ ಗೀತೆ ಆಗಿತ್ತು ರೈಡ್ ಚಿತ್ರದ ಶೀರ್ಷಿಕೆ ಗೀತೆ. ವೈಶಾಖ್ ನಾಗಲಾಪುರ ಹಾಗೂ ವಿಶ್ವಾಜಿ ಅವರ ದನಿಯಲ್ಲಿದ್ದಂತಹ ಗೀತೆ ಭಾನುತೇಜ ಅವರ ರಚನೆಯಲ್ಲಿ ಮೂಡಿಬಂದಿತ್ತು. ಸೆಂಧಿಲ್ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಇದ್ದಂತಹ ಗೀತೆ ನಾನು ಈಗ ಕೇಳಿದ್ದು. ಈ ಹೊತ್ತಿನಲ್ಲಿ ಆಂಟಿ ಬೋರ್ಡಮ್ ಮಂತ್ ಅಂದರೆ ನೀವು ಬೋರ್ ಆದಾಗ ಯಾವ ಒಂದು ಕೆಲಸವನ್ನು ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಮಂಗಳವಾರ ರಜಾ ದಿನ ಅಂತ ಹೇಳಿದ ಕೂಡಲೇ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದರು. ಸರ್, ಮಂಗಳವಾರ ಹೇರ್ ಕಟಿಂಗು ಹಾಗೆಯೇ ಎಷ್ಟೊಂದು ಅಂಗಡಿಗಳೆಲ್ಲ ರಜಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಾಗೇಶ್, ದೀಪ, ಋತ್ವಿಕ್, ಜಾರ್ವಿಕ್ ಕೆಸಗೋಡು ಬೇಲೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯಿಂದ. ಗುಡ್ ಈವ್ನಿಂಗ್ ಸರ್, ನಮಗೂ ವಾರದ ರಜೆ ಮಂಗಳವಾರ ಅಂತ ಹೇಳ್ತಿದ್ದಾರೆ. ವಂಡರ್ಫುಲ್, ರಜಾ ದಿನ ಮಜಾ ಮಾಡಿ. ವಿಜಯಪುರದಿಂದ ಸಾಕ್ಷರ ಅವರು ಸಂದೇಶವನ್ನು ಕಳ್ಕೊಂಡಿದ್ದಾರೆ. ವಿ ಆರ್ ಈಟಿಂಗ್ ಸ್ವೀಟ್ ಕಾರ್ನ್ ಅಂತ ಹೇಳ್ತಿದ್ದಾರೆ. ನೀವು ಕೂಡ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕಳಿಸ್ಕೊಡಿ, ಸೇರೋಣ. ತುಂಬ ಬೋರ್ ಆಯಿತು ಅಂದರೆ ನಾನು ಕೇರಂ ಬೋರ್ಡ್ ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಕುಶಾ ಮದ್ರೀರಾ ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರಿ. ಕೇರಂ ಆಡಿ ಎಷ್ಟೋ ದಿನಗಳಾಗೋಯ್ತು. ಥ್ಯಾಂಕ್ ಯು ನೆನಪಿಸಿದ್ದಕ್ಕಾಗಿ. ಗಣೇಶ್ ಅವರು ಸಾಗರದಿಂದ ಹೇಳ್ತಿದ್ದಾರೆ, ಹೌದು ಆ ದಿನದಲ್ಲಿ ಯಾವುದೋ ಬೇರೆ ಸಂದೇಶ ನಮಗೆ ಬಂದಾಗಿದೆ, ಬೇರೆ ಯಾವುದೋ ವಿಚಾರವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಗಣೇಶ್ ಅವರು ಸಾಗರದಿಂದ. ಜೀವನದಲ್ಲಿ ಉತ್ಸಾಹ ಇದ್ದರೆ ಬೋರ್ ಅನ್ನೋದು ಆಗೋದೇ ಇಲ್ಲ, ಬೋರ್ ಎನ್ನುವರು ಕೇವಲ ಸೋಮಾರಿಗಳು ಮತ್ತು ಮೈಗಳ್ಳರು ಅಂತ ಹೇಳ್ತಿದ್ದಾರೆ ಚಂದ್ರಶೇಖರ ಅವರು. ಕುಮಾರ ಪಾರ್ಕ್ನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೀಗೆ ನಿಮಗೂ ಕೂಡ ಬೋರ್ ಆದರೆ, ಅಕಸ್ಮಾತ್ ನಿಮಗೆ ಕಾಲ ಸಮಯ ಇದೆ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ, ಯಾವುದಾದ್ರೂ ಹಳೆಯ ಕೆಲಸ ಅರ್ಧಂಬರ್ಧ ಬಿಟ್ಟಿರೋಂತಹ ಕೆಲಸಗಳನ್ನು ಮಾಡ್ತೀರಾ, ಅಥವಾ ಯಾವುದಾದ್ರೂ ಹೊಸ ಒಂದು ವಿದ್ಯೆಯನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡ್ತೀರಾ, ಅಥವಾ ಹಾಡು ಕೇಳ್ತೀರಾ, ಸಿನಿಮಾ ನೋಡ್ತೀರಾ, ಈಗ ಹಾಡಿನಲ್ಲಿ ಬಂದ ಹಾಗೆ ರೈಡಿಗೆ ಹೋಗ್ತೀರಾ, ಏನು ಮಾಡ್ತೀರಾ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಾಪ್ ಸಂಖ್ಯೆಗೆ 9480101013 ಆದರೆ ಅದಕ್ಕೂ ಮುಂಚೆ ಈ ಒಂದು ಆ್ಯಂಟಿ ಬೋರ್ಡಮ್ ಮಂತ್ ಅಂತ ಯಾತಕ್ಕೆ ಶುರುವಾಯಿತು ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಸ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. 5:35 ಸಮಯ. ಆಟಮ್ ಬಾಂಬ್ ಅನ್ನುವಂತಹ ಒಂದು ಗೀತೆಯನ್ನು ಕೇಳಿದ್ದು ವಿಜಯ್ ಪ್ರಕಾಶ್ ಹಾಗೂ ವೈಶ್ ಕಣ್ಣನ್ ಅವರ ದನಿಯಲ್ಲಿ ರಾಯಲ್ ಚಿತ್ರದ

ಒಂದು ಗೀತೆಯಾಗಿತ್ತು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಎಂ ಆರ್ ಚರಣ್ ರಾಜ್ ಅವರ ರಾಗ ಸಂಯೋಜನೆ ಇತ್ತು. ನ್ಯಾಷನಲ್ ಆಂಟಿ ಬೋರ್ಡ್ ಮಂತ್ ಅಂದರೆ ನಾವು ಬೋರ್ ಹೊಡಿತಾ ಇದ್ದಾಗ, ಕಾಲ ಕಳಿಬೇಕು ಅಂತಿದ್ದಾಗ ಏನನ್ನ ಮಾಡ್ತೀವಿ ಅನ್ನೋದನ್ನು ಕೇಳ್ತಾ ಇದೆ. ಸಾಕಷ್ಟು ನಮ್ಮ ಗೆಳೆಯರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ಒಂದು ಆಚರಣೆ ಅಥವಾ ಈ ಒಂದು ವಿಚಾರ ಯಾತಕ್ಕೆ ಹುಟ್ಟುಕೊಳ್ತು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಜುಲೈ 4ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಅಂದರೆ ಅವರ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಆಚರಣೆಯ ನಂತರ ಸಾಕಷ್ಟು ಜನರಿಗೆ ಅಂದರೆ ಅಲ್ಲಿಯ ಜನರಿಗೆ ಆಗ ಬೇಸಿಗೆಯ ಕಾಲ ನಡೀತಾ ಇರುತ್ತೆ. ಈಗ ಸುಮಾರು ವೆಸ್ಟರ್ನ್ ಎಷ್ಟೊಂದು ಪಾಶ್ಚಾತ್ಯ ದೇಶಗಳಲ್ಲಿ ಈಗ ಬೇಸಿಗೆ ಕಾಲ ನಡೀತಾ ಇದೆ. ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಒಂದು ಬೇಸಿಗೆ ರಜೆ ಕೂಡ ಇರುತ್ತೆ. ಈ ರಜೆಯ ಸಮಯದಲ್ಲಿ ಸಾಕಷ್ಟು ಜನ ಇಷ್ಟೊಂದು ಬಿಸಿಲಿದೆಯಲ್ಲ ಅಂತ ಮನೆಯೊಳಗೆ ಕೂತಿರ್ತಾರೆ. ಈ ಹೇಗಪ್ಪ ಕಾಲ ಕಳೆಯೋದು ಅಂತ ಯೋಚನೆ ಮಾಡ್ತಿರ್ತಾ ಇರಬೇಕಾದ್ರೆ 1980ರ ದಶಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಲನ್ ಕರೂಬಾ ಅನ್ನುವಂತಹ ವ್ಯಕ್ತಿ ಈ ಒಂದು ಹೊಸ ಆಂದೋಲನವನ್ನು ಶುರು ಮಾಡ್ತಾನಂತೆ. ಹೇಗೆ ಈ ಒಂದು ಜುಲೈ 4ನೇ ತಾರೀಕಿನ ನಂತರದ ದಿನಗಳಲ್ಲಿ ಹೇಗೆ ನಮ್ಮನ್ನು ನಾವು ಸಕ್ರಿಯವಾಗಿ ಇಟ್ಕೊಳ್ಳಬಹುದು, ನಮ್ಮ ಒಂದು ದೇಹ ಆಗಿರಬಹುದು, ಆರೋಗ್ಯವಾಗಿರಬಹುದು, ನಮ್ಮ ಆಲೋಚನೆಗಳಾಗಿರಬಹುದು, ಇದೆಲ್ಲವನ್ನು ಹೇಗೆ ಸಕ್ರಿಯವಾಗಿ ಇಟ್ಕೊಳ್ಬಹುದು ಅನ್ನುವಂತಹ ಒಂದು ಆಂದೋಲನವನ್ನು ಶುರು ಮಾಡಿದಾಗ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ರಿಗೂ ಒಂದು ಚಾಲೆಂಜ್ ಮಾಡ್ತಾನಂತೆ. ನೀವು ಈ ಒಂದು ಬೋರ್ಡಮ್ನಿಂದ ಅಂದರೆ ನಮಗೇನು ಮಾಡಬೇಕು ಅಂತ ತೋಚ್ತಾ ಇಲ್ವಲ್ಲ, ಅದರಿಂದ ಹೊರಬರೋದಕ್ಕೆ ಯಾವುದಾದ್ರೂ ಒಂದು ಹೊಸ ಒಂದು ಕೆಲಸವನ್ನು ಕೈಗೆತ್ಕೊಳ್ಬೇಕು, ಅದನ್ನು ನೀವು ಕಂಪ್ಲೀಟ್ ಆಗಿ ಮಾಡಬೇಕು. ಹಾಗೆ ಮುಂದೊಂದು ದಿನ ಅಂದರೆ ಈ ಬೇಸಿಗೆ ರಜೆ ಆಗಿರ್ಬೋದು, ಈ ಬೇಸಿಗೆಯ ಕಾಲ ಆಗಿರ್ಬೋದು, ಅದು ಮುಗಿಯೋದ್ರೊಳಗೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ಚಾಲೆಂಜನ್ನು ಏರ್ಪಡಿಸ್ತಾನೆ. ಆಗ ಶುರುವಾದಂತಹ ಈ ಒಂದು ಆಂದೋಲನ ಈಗಲೂ ಕೂಡ ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳಿನಲ್ಲಿ ಹೊಸ ಹೊಸ ಕಲೆಗಳಾಗಿರ್ಬೋದು, ಹೊಸ ಹೊಸ ವಿದ್ಯೆ ಆಗಿರಬಹುದು, ಹೊಸ ಹೊಸ ವಿಚಾರಗಳನ್ನು ಸಕ್ರಿಯವಾಗಿ ನಮ್ಮಲ್ಲಿ ನಾವು ತೊಡಗಿಸ್ಕೊಳ್ಳುವಂತಹ ಒಂದು ವಿಚಾರವನ್ನು ಕೈಗೆತ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಈ ಒಂದು ದಿನದ ಅಥವಾ ಈ ಒಂದು ತಿಂಗಳ ಇತಿಹಾಸ, ಇವತ್ತಿನ ನಮ್ಮ ವಿಚಾರದ ಇತಿಹಾಸ ಕೂಡ. ಹಾಗಿದ್ದಲ್ಲಿ ನೀವು ಕೂಡ ಈ ಒಂದು ಕಾಲವನ್ನು ಕಳೆಯುವಂತಹ ಸಮಯದಲ್ಲಿ ಯಾವ ವಿಚಾರಕ್ಕೆ ಮೊರೆ ಹೋಗ್ತೀರಾ? ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮತ್ತೊಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನು ಖಂಡಿತವಾಗ್ಲೂ ಓದ್ತೀನಿ. ಇದೀಗ 2025ನೇ ವರ್ಷದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಒಂದು ಚಿತ್ರ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ ಬ್ರಹ್ಮ ಕಲಶ ಆಬಿ ವಿ ಅವರ ದನಿಯಲ್ಲಿದೆ. ಶಶಿರಾಜ್ ಕವೂರ್ ಅವರ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ರಾಗ ಸಂಯೋಜನೆ ಇದೆ. ಈ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ನೀವು ಬೋರ್ ಆದಾಗ ಏನೇನೆಲ್ಲ ಮಾಡ್ತೀರಾ ಅನ್ನುವಂತಹ ಸಂದೇಶಗಳನ್ನು ಕಳ್ಸ್ಕೊಟ್ಟಿದ್ದೀರಾ, ಅದೆಲ್ಲವನ್ನ ಖಂಡಿತವಾಗ್ಲೂ ಓದಿ ಹೇಳ್ತೀನಿ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಾನ್ ಸ್ಟಾಪ್ ಸಂಜೆ ಓನ್ಲಿ ಆನ್ FM ರೈನ್ಬೋ 101.3 MHz. ಇದು ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇನೇ.

ಐದು ಗಂಟೆ 5:45 ಸಮಯ ಇದಾಗಿದೆ ಸ್ನೇಹಿತರೆ. ಕಾಂತಾರ ಅ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆಯನ್ನು ನಾವು ಕೇಳಿದ್ದು. ಆಬಿ ವಿ ಅವರ ದನಿಯಲ್ಲಿದ್ದಂತಹ ಗೀತೆ, ಬಿ ಅಜನೀಶ್ ಲೋಕನಾಥ್ ಅವರ ರಾಗ ಸಂಯೋಜನೆ ಇದ್ದಂತಹ ಒಂದು ಅದ್ಭುತವಾಗಿರುವಂತಹ ಗೀತೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನೀವು ಬೋರ್ ಆಗಿದ್ದಾಗ ಯಾವ ಕೆಲಸವನ್ನ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ. ಪ್ರಕೃತಿ ಜೊತೆ ಕಾಲ ಕಳೆಯೋಕೆ ಇಷ್ಟ, ಆಗ ಕಣ್ಣಿಗೆ ಕಾಣುವ ಪ್ರತಿ ಗಿಡಗಳ ಅನ್ವೇಷಣೆ ಇಷ್ಟ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಅವರು ರಾಜೇನಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಕಿಣ್ಣಿ ಸುಲ್ತಾನ ಗ್ರಾಮದಿಂದ ಮಲ್ಲಿನಾಥ ಮುನೋಳಿ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬೋರ್ ಆದಾಗ ರೇಡಿಯೋ ಆಲಿಸುವುದು, ಗೆಳೆಯರ ಜೊತೆ ಸಮಯ ಕಳೆಯುವುದು ನನಗೆ ಬಹಳ ಇಷ್ಟ ಅಂತ. ಹಾಗೇ ನನಗೆ ಜರ್ನಲ್ಸ್ ಬರೆಯೋದು ಅಂದರೆ ಬಹಳ ಇಷ್ಟ, ನನಗೆ ಬೋರ್ ಆದಾಗ ನಾನು ಜರ್ನಲ್ಸ್ ಬರಿತೀನಿ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ಎಫ್ ಎಂ ರೈನ್ಬೋ ಕೇಳ್ತೀವಿ ಅಂತ ಮುದ್ದಪ್ಪ ಅವರು ವೀರನಾಗಪ್ಪ ಕಾಡುತ್ತಿಪ್ಪೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಹಾಗೆಯೇ ಮೈಸೆಲ್ಫ್, ಇಫ್ ಟೂ ಬೋರಿಂಗ್ ಡೇ ಐ ಯೂಸ್ ಟು ಪ್ಲೇ 13 ಕಾರ್ಡ್ಸ್ ಅಂತ ಹೇಳ್ತಿದ್ದಾರೆ ರಮ್ಮಿ.

ರಮ್ಯ ಆಡ್ತಾ ಇದ್ದೆ ನನ್ನ ಗಂಡನ ಜೊತೆ ಅಂತ ಹೇಳ್ತಿದ್ದಾರೆ ವೀಣಾ ಕರಿಯಪ್ಪ ಹತ್ತೂರ್ ಗೋಣಿಕೊಪ್ಪ ಕೂರ್ಗ್ನಿಂದ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ನಾಗರಾಜ್ ಅವರು ಕಾಡತಿಪುರ್ನಿಂದ ಹೇಳ್ತಿದ್ದಾರೆ, ಮಲ್ಕೊಂಡು ನಿದ್ದೆ ಮಾಡ್ತೀನಿ ಸರ್, ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬೋರ್ಡಮ್ ಅನ್ನು ಕನ್ನಡದಲ್ಲಿ ಬೇಸರ ಅಥವಾ ಬೋರ್ ಎಂದು ಹೇಳಬಹುದು. ಬೇಸರವನ್ನು ನಿರ್ವಹಿಸಲು ನಾನು ನನ್ನ ದಿನಚರಿಯಲ್ಲಿ ಸ್ವಲ್ಪ ವೈವಿಧ್ಯತೆ ತರ್ತೀನಿ. ಹೊಸ ಹವ್ಯಾಸ ಕಲಿಯೋದು, ಸ್ವಲ್ಪ ವ್ಯಾಯಾಮ ಮಾಡೋದು, ಸ್ನೇಹಿತರ ಜೊತೆ ಮಾತನಾಡುವುದು, ಅಥವಾ ಇಷ್ಟವಾದ ಪುಸ್ತಕ ಓದ್ತೀನಿ, ಸಂಗೀತ ಕೇಳ್ತೀನಿ, ಸಣ್ಣ ಸಣ್ಣ ಮನೆ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದರಿಂದ ಬೋರ್ ತಪ್ಪಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಬಡಾವಣೆಯಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಜಯೇಶ್ವರಿ ಗೋಪಾಲಕೃಷ್ಣ, ಕೆಂಗೇರಿ ಸ್ಯಾಟಲೈಟ್ ಟೌನ್ನಿಂದ. ನಮಗೆ ಈಗ ಬೇಸಿಗೆನೂ ಅಲ್ಲ, ರಜೆಯೂ ಅಲ್ಲ, ಆದರೆ ಮನೆಯಲ್ಲಿ RPM ನಂತರ ಟೀ ಮಾಡಿ ಕುಡಿಯಲು ಸಮಯ ಇದ್ದರೆ ಹೆಚ್ಚು ಅಂತ, ತಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಮಯ ಸಿಗೋದೇ ಹೆಚ್ಚು ಅಂತ ಹೇಳ್ತಿದ್ದಾರೆ ಜಯೇಶ್ವರಿ ಅವರು. ವೆರಿ ಗುಡ್. ನಿಮಗೆ ಎಲ್ಲ ಸಮಯವೂ ಕೂಡ ನೀವು ಆಕ್ಯುಪೈಡ್ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸು ಕೂಡ ಹತೋಟಿಯಲ್ಲಿರುತ್ತೆ ಅಂತ ನನ್ನ ಭಾವನೆ, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಹೇಳ್ತಿದ್ದಾರೆ. ಹಳೆ ನೆನಪುಗಳು ತುಂಬ ಸುಂದರ ಹಾಗೂ ಕಠೋರ ಕೂಡ, ಅದು ಮುಗಿದ ಮೇಲೆ ಒಂದು ಮುಗುಳ್ನಗೆ ತರಿಸುತ್ತೆ, ಹಾಗೂ ಸಹಿಯಾದ ಕಣ್ಣೀರು ಕೂಡ ಧಾರಾಕಾರಕವಾಗಿ ಹರಿಸುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಒಂದು ತಮ್ಮ ನೆನಪನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಪುಟ್ಟರಾಜು MP MG ದಿಬ್ಬ ಹೊಸದುರ್ಗ ತಾಲೂಕಿನಿಂದ ಕೂಡ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮಗೆ ಬೋರ್ ಆಗೋದೇ ಇಲ್ಲ, ರೇಡಿಯೋ ಕೇಳುವಾಗ ಬೋರ್ ಆಗದೇ ಇಲ್ಲ ಅಂತ ಹೇಳ್ತಿದ್ದಾರೆ, ಜೋರಾಗಿ ರೇಡಿಯೋ ಕೇಳುವಾಗ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಇಂದಿನ ಕಾರ್ಯಕ್ರಮಗಳು ಜೊತೆಗೆ ಮಾಹಿತಿ ಮನೋಮುಟ್ಟುವಂತೆ ಇದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಆಂಟಿ ಬೋರ್ಡಮ್ ಮಂತ್ ಅನ್ನೋದನ್ನು ನಾವು ಆಚರಣೆ ಮಾಡ್ತಾ ಇದ್ದ ಅಂದರೆ US ಆಚರಣೆ ಮಾಡ್ತಾರೆ, ಅದನ್ನು ನಾವು ಭಾರತೀಯರಾಗಿ ಈ ಥರ ಬೋರ್ ಆದಾಗ ಅಥವಾ ಬೇಸರ ಆದಾಗ, ನಮ್ಮ ಸ್ನೇಹಿತರು ಹೇಳ್ಕೊಟ್ರು ಆಗಲೇ, ಬೇಸರ ಆದಾಗ ಯಾವ ಕೆಲಸವನ್ನು ನೀವು ಮಾಡ್ತೀರಾ, ಅಥವಾ ಯಾವುದಾದ್ರೊಂದು ಹೊಸ ವಿದ್ಯೆಯನ್ನು ಕಲಿತೀರಾ, ಹೊಸ ವಾದ್ಯವನ್ನು ಕಲಿತೀರಾ, ಅಥವಾ ಬೆಳಗ್ಗಿನ ಒಂದು ಒಳ್ಳೆ ಜಾಗಿಂಗ್ ಮಾಡೋದಕ್ಕೆ ಹೋಗ್ತೀರಾ, ಅಥವಾ ನಮ್ಮ ಸ್ನೇಹಿತರು ಹೇಳಿದಾಗೆ ವ್ಯಾಯಾಮ ಮಾಡ್ತೀರಾ, ಮನೆಯ ಕೆಲಸಗಳನ್ನು ಮಾಡ್ತೀರಾ, ಏನು ಮಾಡ್ತೀರಾ ನೀವು ಬೋರ್ ಆದಾಗ, ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013, 9480901013. ಇದೀಗ ಮತ್ತೆರಡು ಗೀತೆಗಳು, ಒಂದರ ನಂತರ ಮತ್ತೊಂದು. ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ ಸೂ ಫ್ರಮ್ ಸೋ ಚಿತ್ರದ ಸ್ಕೂಟರ್ ಸಾಂಗ್, ಪೃಥ್ವಿ ಅವರ ರಚನೆಗೆ ಸುಮೇಧ್ ಕೆ ಅವರ ರಾಗ ಸಂಯೋಜನೆ ಇದೆ. ನಂತರ ಮತ್ತಷ್ಟು ಸದ್ದು ಮಾಡಿದಂತಹ ಆಂಥನಿ ದಾಸನ್ ಅವರು ಹಾಡಿರುವಂತಹ ಒಂದು ಗೀತೆ, ಯಕ್ಕ ಚಿತ್ರದ್ದು, ಬ್ಯಾಂಗಲ್ ಬಂಗಾರಿ ಅನ್ನುವಂಥ ಗೀತೆ. ಆಂಥನಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ MR ಚರಣರಾಜ್ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು, ಒಂದರ ನಂತರ ಮತ್ತೊಂದು, ನಾನ್ ಸ್ಟಾಪ್ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಎರಡು ಸೂಪರ್ ಹಿಟ್ ಗೀತೆಗಳು, ಒಂದರ ನಂತರ ಮತ್ತೊಂದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. 5:57 ಸಮಯ. ಆಂಟಿ ಬೋರ್ಡಮ್ ಮಂತ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಬೋರ್ ಆದಾಗ, ಅಂದರೆ ನಿಮಗೆ ಬೇಸರವಾದಾಗ ಅಥವಾ ನಿಮಗೆ ಸಮಯ ಇದ್ದಾಗ ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದ ಹಾಗೆ, ಹಾಯ್ ದಿಸ್ ಇಸ್ ಪೂರ್ಣಿಮಾ ಫ್ರಮ್ ಬಸಪುರ ಅಂತ ಹೇಳ್ತಿದ್ದಾರೆ. ಬಸಪುರದಿಂದ ಪೂರ್ಣಿಮಾ ಅವರು ಹೇಳ್ತಿದ್ದಾರೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಆದರೆ ಮಗಳ ಜೊತೆ ಕಾಲವನ್ನು ಕಳೆಯೋದು ನನಗೆ ಬಹಳ ಇಷ್ಟ ಅಂತ ಹೇಳ್ತಿದ್ದಾರೆ. ಹಾಗೆಯೇ ನಾನು ಟೇಲ್ರಿಂಗ್ ಕೆಲಸ ಮಾಡ್ತೀನಿ, ನನ್ನ ಕೆಲಸವೂ ಕೂಡ ಅದೇನೆ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಎಫ್ ಎಂ ರೇಡಿಯೋ ಕೇಳ್ತಾ ಇದ್ರೆ ಜಗವೆಲ್ಲ ನಮ್ದೇ ರೀ ಅಂತ ಹೇಳ್ತಿದ್ದಾರೆ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಕೌಡ್ಲೆ ರವಿ ಅಂಜನಾನಗರದಿಂದ ಹೇಳ್ತಿದ್ದಾರೆ, ಬೋರ್ ಆಗಲು ನನ್ನಲ್ಲಿ ಸಮಯವೇ ಉಳಿದಿಲ್ಲ, ಹಾಗಾಗಿ ರೇಡಿಯೋ ಒಂದೇ ನನ್ನ ಉತ್ತಮ ಸ್ನೇಹಿತ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹೆಚ್ಚಾಗಿ ರೇಡಿಯೋ ಎಫ್ ಎಂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಭ್ಯಾಸ ಉಂಟು ಸರ್ ಅಂತ ಹೇಳ್ತಿದ್ದಾರೆ. ಪದ್ಮಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಅದು ಕೂಡ ಒಂದು ಉತ್ತಮ ಹವ್ಯಾಸ. ಬೇಸರ ಆಗೋದು ಕಮ್ಮಿ, ಯಾಕಂದರೆ ನನಗೆ ನಮ್ಮ ತೋಟ ಗದ್ದೆ ಇದೆಲ್ಲದರಲ್ಲೂ ಸುತ್ತಾಡಿ ಬಂದರೆ ಬೇಸರ ಆಗೋದಿರಲಿ, ಹೊಸ ಹೊಸ ಆಲೋಚನೆಗಳೇ ಬರುತ್ತೆ ಸರ್ ಅಂತ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾನಂತೂ ಏನು ಮಾಡಲ್ಲ, ಎಫ್ ಎಂ ಕೇಳ್ತೀನಿ ಅಣ್ಣ ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಪುಟ್ರಾಜು ಎಂ ಪಿ ಎಂ ಜಿ ದಿಬ್ಬ ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಬೋರ್ ಆದಾಗ ಏನೇನೆಲ್ಲ ಮಾಡ್ತೀರಾ ಅಂತ ನಮಗೆ ಅತ್ಯಂತ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಾಗಿದೆ. ಇವತ್ತಿನ ವಿಚಾರ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಎಲ್ಲ ಗೀತೆಗಳು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ದನಿಯಲ್ಲಿ ಇರುವಂತಹ ಸೀಟ್ ಎಡ್ಜ್ ಚಿತ್ರದ ಒಂದು ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವ ಅವರ ರಾಗ ಸಂಯೋಜನೆ ಇದೆ. ಲೈಫ್ ಯಾಕೋ ಖಾಲಿ ಖಾಲಿ ಅಂತ ಹೇಳ್ತಿದ್ದಾರೆ ನೋಡಿ, ಬೋರ್ ಆದಾಗ ಹೀಗೆಲ್ಲ ಹಾಡು ಕೂಡ ಬರಿಬಹುದು ಅಂತ ಅನ್ಸುತ್ತೆ ಈ ಒಂದು ಗೀತೆ. ಆದರೆ ಆ ಗೀತೆಗೂ ಮುಂಚೆ ಕೆಲವು ಪ್ರಕಟಣೆಗಳು, ಪ್ರಕಟಣೆಗಳ ನಂತರ ಈ ಒಂದು ಗೀತೆ. ಗೀತೆ ನಂತರ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ನೀವು ಕೇಳುವಿರಿ. ತದನಂತರ ನಮ್ಮ ಸಂಜೆಯ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಡ್ಸ್. ಈ ಸಂಜೆ ನಿಮ್ಮ ಜೊತೆ ಆಗ್ತಿರೋನು ನಾನು ಆರ್ ಜೆ ಮುಖೇಶ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಕೇಳಿದ್ರೆ ಇದು ಕನ್ನಡ ಕಾಮನು ಬಿಲ್ಲು 101.3 ಮೆಗಾ ಹರ್ಟ್ಸ್. ಸಮಯ 6:15 ಇದೀಗ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್.ಟಿ. ಅರಸ್.
2: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು. ಸೇನಾಧಿಪತಿಯ ಪಟ್ಟವನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ

0: ಕೂಡಿ ಹೊಡೆಯುವೆ ದುರ್ಯೋಧನಿಗೆ ಎರಡು ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿದ್ವೇಷದ ರಾಮ ಬಾಣ.
1: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
0: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್, ಕುಷ್ಟಗಿ ತಾಲೂಕು, ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದಲೂ.
0: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಹೇಳಿಸಿಕೊಂಡು ಕೇಳ್ಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಪ್ರಸ್ತುತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದನ್ನ ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವ್ರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೂ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯದ ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೇ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
2: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರ?
0: ಹೌದೌದು, ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರ ಆಸರದಲ್ಲಿ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ ಟಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕೇಳಿದ್ರೆ ಇದುವರೆಗೂ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು.
5: ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕ

0: ಇದು ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್, ಯಾವಾಗಲೂ ಮ್ಯೂಸಿಕಲ್ ಇಯರ್ಸ್. ಸಮಯ 6:15 ಇದೀಗ ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಇನ್ನ ಕೆಲವೇ ನಿಮಿಷಗಳಲ್ಲಿ, ಅಂದರೆ ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ನೀವು ಆಲಿಸುವಿರಿ. ತದನಂತರ 6:30 ಮನಸ್ಸುಗಳ ಮಾತು ಮಧುರ ಒಂದು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. 6:40 ಪ್ರದೇಶ ಸಮಾಚಾರ. 6:50 ನಡುವೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳು ನಿಮ್ಮ ಜೊತೆಯಾಗಿರುತ್ತೆ. ಹಾಗೆಯೇ ಒಂದು ವಿಶೇಷವಾಗಿರುವಂತಹ ವಿಚಾರದ ಬಗ್ಗೆ ಮಾತನಾಡುವಂತಹ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತೆ. 7:35 ಕನ್ನಡದಲ್ಲಿ ವಾರ್ತೆಗಳು, 7:45-8:45 ಒಲವಿನ ಆಲಾಪ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆ. ತದನಂತರ ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:15 ರಾತ್ರಿ 10:00 ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಸುಕೂನ್ ಕೆ ಪಲ್. ರಾತ್ರಿ 10:00-11:05 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳ ಜೊತೆಗೆ ನಿಮ್ಮ ನೆನಪಿನ ಅಂಗಳದಿಂದ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ರಾತ್ರಿ 11:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ತದನಂತರ ರಾತ್ರಿ 11:10 ನಾಳಿನ ಬೆಳಗ್ಗೆ 5:53 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ನ ಕಾರ್ಯಪ್ರಸಾರವನ್ನು ನೀವು ಆಲಿಸುವಿರಿ. ಇದು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಇದೀಗ ಕೆಲವು ಪ್ರಕಟಣೆಗಳು, ನಂತರ ಸರಿಯಾಗಿ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇಎಂ ಆಕಾಶವಾಣಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ತರಕ ತರಕ ತರಕ ತರಕ ತರಕ ತರಕ.

ಬಾನ ಅಂಚಿನಲ್ಲಿ ಕೆಂಡದಂತಹ ಸೂರ್ಯ ಮೆಲ್ಲಗೆ ಕರಗ್ತಾ ಇದ್ದಾನೆ. ಸಂಜೆಯ ತಂಗಾಳಿ ಮೈ ಸೋಕ್ತಾ ಇದ್ದ ಹಾಗೆ ದಿನವಿಡೀ ಮಾಡಿದಂತಹ ಕೆಲಸದ ದಣಿವು ಮೈ ಮೇಲೆ ಆವರಿಸಿಕೊಳ್ತಾ ಇದೆ. ಈ ಸುಂದರ ಮುಸ್ಸಂಜೆಯ ಹೊತ್ತಲ್ಲಿ ನಿಮ್ಮ ದಿನದ ದಣಿವನ್ನೆಲ್ಲ ಮರೆಸಿ ಮನಸ್ಸಿಗೆ ಒಂದಿಷ್ಟು ತಂಪು ಎರೆಯೋದಕ್ಕೆ ಬಂದಿದ್ದೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರಕ್ಕೆ ನಿಮಗಷ್ಟೇ ಅಲ್ಲ, ನಿಮ್ಮೊಳಗಿನ ಶಾಂತ ಮನಸ್ಸಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಿನವಿಡೀ ನಾವು ಆಫೀಸಿನ ಫೈಲ್

ಗಳು, ಟ್ರಾಫಿಕ್ನ ಗದ್ದಲ, ಗುರಿಗಳು, ಜವಾಬ್ದಾರಿಗಳು ಅಂತ ಓಡ್ತಾನೆ ಇರ್ತೇವೆ. ಸಂಜೆ 6 ಗಂಟೆ ಆಯ್ತು ಅಂದ ತಕ್ಷಣ ಮನೆಗೆ ಹೊರಡುವಂತಹ ತರಾತುರಿ. ಆದ್ರೆ ಈ ಪಯಣದಲ್ಲಿ ಒಂದಿಷ್ಟು ಕ್ಷಣ ನಿಂತು ಯೋಚನೆ ಮಾಡಿ, ಇವತ್ತಿನ ದಿನ ನಮಗೆ ಏನೇನೆಲ್ಲಾ ಸಿಕ್ಕಿದೆ. ನಾವೆಲ್ಲರೂ ಬದುಕಿನ ಲೋಪದೋಷಗಳನ್ನ ಹುಡುಕೋದ್ರಲ್ಲೇ ಕಳೆದು ಹೋಗ್ತೀವಿ. ನನಗೆ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಅದ ಆಗ್ಲಿಲ್ಲ, ಸಮಯ ಸರಿ ಇರ್ಲಿಲ್ಲ, ಹೀಗೆ ದೂರುಗಳ ಪಟ್ಟಿಯೇ ನಮ್ಮ ಬಳಿ ಇರುತ್ತೆ. ಆದ್ರೆ ನಮಗೆ ಸಿಕ್ಕಿರುವಂತಹ ಅಪಾರವಾದಂತಹ ಕೊಡುಗೆಗಳ ಕಡೆಗೆ ನಾವು ಕಣ್ಣೆತ್ತಿ ಕೂಡ ನೋಡಲ್ಲ. ಬದುಕಿನಲ್ಲಿ ನಿಜವಾದ ರಂಗು ತುಂಬೋದು ನಮಗೆ ಸಿಗದ ವಿಷಯಗಳಲ್ಲ, ಬದಲಾಗಿ ನಮಗೆ ಸಿಕ್ಕಿರುವಂತಹ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ತೋರಿಸುವಂತಹ ಕೃತಜ್ಞತೆ, ಅಂದರೆ ಗ್ರ್ಯಾಟಿಟ್ಯೂಡ್ನಲ್ಲಿ.

ಕೃತಜ್ಞತೆ ಅಂದ್ರೆ ಏನ್ ಗೊತ್ತಾ? ಅದು ಕೇವಲ ಯಾರೋ ಒಬ್ರು ಸಹಾಯ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳುವಂತಹ ಸಾಂಪ್ರದಾಯಿಕ ಮಾತಲ್ಲ. ಅದು ನಮ್ಮ ಆಂತರಿಕ ಮನಸ್ಥಿತಿ. ಇವತ್ತು ಬೆಳಗ್ಗೆ ನಾವು ಕಣ್ಬಿಟ್ಟಿದೀವಲ್ಲ, ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಇವತ್ತಿನ ಬೆಳಕನ್ನು ನೋಡುವಂತಹ ಭಾಗ್ಯ ಕೂಡ ಇರೋದಿಲ್ಲ. ಆದರೆ ನಮಗೆ ಇನ್ನೊಂದು ದಿನ ಬದುಕುವಂತಹ ಅವಕಾಶ ಸಿಕ್ಕಿದೆ. ನಮಗೆ ಉಸಿರಾಡೋದಕ್ಕೆ ಗಾಳಿ ಇದೆ, ಕುಡಿಯೋದಕ್ಕೆ ನೀರಿದೆ, ದಿನದ ಅಂತ್ಯದಲ್ಲಿ ಮರಳೋದಕ್ಕೆ ಒಂದು ಸುಂದರವಾದಂತಹ ಮನೆ ಇದೆ, ಕಾಯುವಂತಹ ಜೀವಗಳಿದ್ದಾವೆ. ಇವೆಲ್ಲವೂ ಸಹ ಉಚಿತವಾಗಿ ಸಿಕ್ಕಿದೆ ಅಂತ ಹೇಳಿದ ಮಾತ್ರಕ್ಕೆ ಇವುಗಳಿಗೆ ಮೌಲ್ಯ ಇಲ್ಲ ಅಂತ ಅಲ್ಲ. ಬದುಕಿನ ನಿಜವಾದಂತಹ ಸೌಂದರ್ಯ ಇರೋದು ನಾವು ಪ್ರತಿಯೊಂದನ್ನು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ. ನಮಗೆ ಸಿಕ್ಕಿರುವಂತಹ ಸಣ್ಣ ಖುಷಿಗಳಿಗೂ ಧನ್ಯವಾದ ಹೇಳೋದಕ್ಕೆ ಶುರು ಮಾಡಿದಾಗ ಬದುಕಿನ ಕತ್ತಲೆಯಲ್ಲೂ ಸಹ ಬಣ್ಣ ಕಾಣೋದಕ್ಕೆ ಶುರುವಾಗುತ್ತೆ. ನಿಮ್ಮ ದಿನ ಎಷ್ಟೇ ಕೆಟ್ಟದಾಗಿರಲಿ, ಸಂಜೆ ಮನೆಗೆ ಮರಳುವಾಗ ಇಡೀ ದಿನದ ಕೋಪ, ನಿರಾಶೆ, ಕಿರಿಕಿರಿಗಳನ್ನು ಆಫೀಸಿನ ಬಾಗ್ಲಲ್ಲೇ ಅಥವಾ ದಾರಿಯಲ್ಲೇ ಬಿಟ್ಬಿಡಿ. ಇವತ್ತು ನನಗೆ ಒಳ್ಳೇದು ಮಾಡಿದ್ದಕ್ಕೆ, ನನ್ನನ್ನು ಸುರಕ್ಷಿತವಾಗಿ ಇಟ್ಟಿದ್ದಕ್ಕೆ ಧನ್ಯವಾದ ಅಂತ ಈ ಪ್ರಕೃತಿಗೆ, ಬದುಕಿಗೆ ಒಂದು ಸಣ್ಣ ಕೃತಜ್ಞತೆಯನ್ನು ಸಲ್ಲಿಸಿ. ಖಂಡಿತವಾಗ್ಲೂ ಕ್ಷಣಾರ್ಧದಲ್ಲಿ ನಿಮ್ಮ ಮನಸ್ಸಿನ ಭಾರ ಇಳಿದು ಹೋಗುತ್ತೆ. ಈ ಮಧುರವಾದಂತಹ ಭಾವನೆಯ ಜೊತೆಗೆ ನಿಮ್ಮ ಸಂಜೆಯನ್ನ ಇನ್ನಷ್ಟು ರಂಗಾಗಿಸೋದಕ್ಕೆ ಒಂದು ಸುಂದರವಾದಂತಹ ಹಾಡು ಕಾಯ್ತಾ ಇದೆ.

ಮಧುರವಾದಂತಹ ಹಾಡಿನ ನಂತರ ಮತ್ತೆ ಮಾತು. ಸ್ನೇಹಿತರೆ, ಸಂಜೆಯ ಈ ವೇಳೆಯಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತಂದ್ರೆ ಅದರ ಅರ್ಥ ಬೆಳಕು ಮುಗಿತು ಅಂತ ಅಲ್ಲ, ನಾಳೆ ಹೊಸ ಭರವಸೆಯೊಂದಿಗೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ. ಹಾಗೇನೆ ಇವತ್ತಿನ ನಮ್ಮ ದಿನದಲ್ಲಿ ಏನೇ ಹಿನ್ನಡೆಯಾಗಿದ್ರೂ ನಾಳೆ ಹೊಸ ಅವಕಾಶಗಳು ನಮಗಾಗಿ ಕಾಯ್ತಾ ಇರ್ತವೆ. ಒಂದು ಪುಟ್ಟ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಇವತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಡೀ ದಿನದಲ್ಲಿ ನಿಮಗೆ ಖುಷಿ ಕೊಟ್ಟಂತಹ ಕನಿಷ್ಠ 3 ವಿಷಯಗಳನ್ನು ನೆನಪು ಮಾಡಿಕೊಳ್ಳಿ. ಅದ್ಯಾರೋ ಒಬ್ಬರು ನಿಮಗಾಗಿ ಬಾಗಿಲು ತೆಗೆದು ಹಿಡಿದಿದ್ದಿರಬಹುದು, ಅಮ್ಮ ಮಾಡಿದಂತಹ ಬಿಸಿ ಕಾಫಿ ಇರಬಹುದು, ಅಥವಾ ಗೆಳೆಯನ ಒಂದು ಸಣ್ಣ ನಗು ಇರಬಹುದು. ಈ 3 ವಿಷಯಗಳಿಗೆ ಮನಸಾರೆ ಧನ್ಯವಾದ ಹೇಳಿ ಮಲಗ್ಕೊಳ್ಳಿ. ನಿಮ್ಮ ನಿದ್ರೆಯೂ ಸಹ ಮಧುರವಾಗಿರುತ್ತೆ, ನಾಳೆಯ ಬೆಳಗು ರಂಗಾಗಿರುತ್ತೆ. ಸಂಜೆಯ ಪಯಣದಲ್ಲಿ ಸಾಗ್ತಾ ಇರುವಂತಹ ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಶುಭ ಸಂಜೆ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತೆಯ ಮಧುರತೆ ಸದಾ ಇರಲಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ 1st ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ಮೈಸೂರಿಗೆ ಭೇಟಿ ನೀಡಿದ್ದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. 1st ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
3: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು 1st ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ 1st ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25-1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಯ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31 ಪ್ರತಿದಿನ ಬೆಳಗ್ಗೆ 6 ರಾತ್ರಿ 10 ತೆರೆದಿರಬೇಕೆಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು CWRC ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ ನಮಸ್ತೆ, ಮತ್ತೊಮ್ಮೆ ಸ್ವಾಗತ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸಮಯ 6:51:50 ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಜೂನ್ ತಿಂಗಳಿನಲ್ಲಿ ವಿಶ್ವ ಪರಿಸರ ದಿನವನ್ನು ನಾವು ಆಚರಿಸಿದ್ವಿ. ಹಾಗೆ ಪರಿಸರಕ್ಕೆ ನಾವು ಯಾವ್ಯಾವ ರೀತಿ ಹಾನಿ ಮಾಡ್ತಾ ಇದ್ದೀವಿ, ಹಾಗೆ ಅದನ್ನೆಲ್ಲ ಹೇಗೆ ಸಂರಕ್ಷಿಸಬಹುದು, ಇದೆಲ್ಲದರ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು, ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಈ ತಿಂಗಳಿನಲ್ಲೂ ಕೂಡ ಪರಿಸರಕ್ಕೋಸ್ಕರ ಒಂದು ವಿಶೇಷವಾಗಿರುವಂತಹ ದಿನವನ್ನು ಮೀಸಲಿಡಲಾಗುತ್ತೆ. ಅದು ಯಾವ ದಿನ ಅಂತ ನಿಮಗೆ ಗೊತ್ತಾ? ಅದು ಕೂಡ July 28 ಪ್ರತಿ ವರ್ಷ ಪ್ರಕೃತಿ ಪರಿಸರಕ್ಕೋಸ್ಕರ ವಿಶೇಷವಾಗಿ ಮೀಸಲಿಟ್ಟಿರುವಂತಹ ಒಂದು ದಿವಸ. ಅದು ಯಾವ ದಿವಸ, ಅದರ ಬಗ್ಗೆ ಇವತ್ತಿನ ನಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಅದು ಯಾವ ದಿವಸ ಅಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಪ್ರಕೃತಿಗೆ ಮೀಸಲಿಡಲಾಗಿರುವಂತಹ ಜುಲೈ ತಿಂಗಳಿನ ಈ ದಿನವನ್ನು ಯಾವ ದಿನವನ್ನಾಗಿ ಪರಿಗಣಿಸ್ತೀವಿ, ಅದರ ಹೆಸರೇನು ಅಂತ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಬರೆದು ಕಳಿಸಬಹುದು. ಅದೇ ವಿಚಾರವಾಗಿ ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಮಾತುಕತೆ ವಿಚಾರ ಸಾಗತ್ತೆ. ಜೊತೆಯಾಗಿರತ್ತೆ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಲನಚಿತ್ರ ಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಲವ್ ಮಾಕ್ಟೈಲ್ 3 ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ವಿಜಯ್ ಪ್ರಕಾಶ್ ಆರಾಧನೆಯಲ್ಲಿ ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ರಾಗ ಸಂಯೋಜನೆ ಇದೆ. ಮುದ್ದು ಮಗಳೇ ಅನ್ನುವಂತಹ ಗೀತೆ, ಈ ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಇದೇ ವಿಚಾರವಾಗಿ ಮತ್ತಷ್ಟು ಮಗದಷ್ಟು ಮಾತುಕತೆ ವಿಚಾರ ಮುಂದುವರಿಯತ್ತೆ. ಕೇಳ್ತಾನೆ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ವಿಶೇಷವಾದಂತಹ ದಿನವನ್ನ ಗಮನಿಸ್ತಾ ಇದ್ದೀವಿ. ಅದು ಯಾವುದು ಅಂತ ಕೇಳಿದ್ದೆ ನಮ್ಮೆಲ್ಲ ಸ್ನೇಹಿತರು ಕೂಡ ಸರಿಯಾದ ಉತ್ತರದೊಂದಿಗೆ ಸರಿಯಾದ ಊಹೆಯೊಂದಿಗೆ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಹೌದು, ನಿಮ್ಮೆಲ್ಲರ ಊಹೆ ಖಂಡಿತವಾಗ್ಲೂ ಸರಿಯಾಗಿದೆ. ಇಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನೇ. ಹೌದು, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ನಾವು ಜುಲೈ 28ನೇ ತಾರೀಕು ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತೀವಿ. ಇದರ ಇತಿಹಾಸವನ್ನ ನಾವು ನೋಡೋದಾಯಿತು ಅಂದ್ರೆ 1901 ಥಿಯೋಡೋರ್ ರೂಸ್ವೆಲ್ಟ್ ಅಮೆರಿಕಾದ 26ನೇ ಅಧ್ಯಕ್ಷರು, ಇವರು ಸಂರಕ್ಷಣಾ ಅಧ್ಯಕ್ಷ ಎಂದು ಕರೆಯಲ್ಪಡುವ ಟೆಡ್ಡಿ ರೂಸ್ವೆಲ್ಟ್ ಪ್ರಕೃತಿ ಮತ್ತು ವನ್ಯಜೀವಿ ರಕ್ಷಣೆಗೆ ಸಮರ್ಪಿತರಾಗ್ತಾರೆ. ಹಾಗೆ ಅಂದ್ರೆ 1900 ಈ ಒಂದು ವಿಚಾರ ಶುರುವಾಗಿದ್ದು, ಹಾಗೆ 1998 ಎಲ್ಲ ದೇಶಗಳು ಕೂಡ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂತಹ ದಿನವನ್ನು ನಾವು ಮೀಸಲಿಡಬೇಕು. ಈ ದಿನ ನಾವು ಪ್ರಕೃತಿಗೆ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು, ಯಾವ ರೀತಿ ನಾವು ಹಾನಿಯನ್ನು ಮಾಡ್ತಾ ಇದ್ದೀವಿ, ಅದರ ವಿರುದ್ಧ ಹೇಗೆ ನಾವು ಕ್ರಮಗಳನ್ನು ಕೈ ತೆಗೆದುಕೊಳ್ಬಹುದು, ಇದೆಲ್ಲವನ್ನು ನಾವು ಗುರುತಿಸಿ ಅದನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹಾಗಿರ್ಬೇಕಾದ್ರೆ ನಾವು ಈ ಒಂದು ವರ್ಷ ಅಂದ್ರೆ 2026 ಇಸ್ವಿಯಲ್ಲಿ ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಇಷ್ಟು ವರ್ಷಗಳ ನಂತರವೂ ಕೂಡ ಪ್ರತಿನಿತ್ಯ ನಾವು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸುದ್ದಿಯನ್ನ ನಾವು ಕೇಳ್ತಾನೆ ಇರ್ತೀವಿ. ಈಗ 2030 ಒಳಗೆ ಇಡೀ ವಿಶ್ವವು ರೆನ್ಯೂವಬಲ್ ಎನರ್ಜಿ ಅಂದ್ರೆ ಕ್ಲಿಯರ್ ರೆನ್ಯೂವಬಲ್ ಎನರ್ಜಿ ಅಂದರೆ ಮರುಬಳಕೆ ಮಾಡಬಹುದಾದಂತಹ ಒಂದು ಎನರ್ಜಿಯ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿ ಇಟ್ಕೊಂಡು ಸಾಗ್ತಾ ಇದೆ. ಹೀಗಿರಬೇಕಾದ್ರೆ ನಾವು ಆ ಒಂದು ದಿಕ್ಕಿನಲ್ಲಿ ಎಲ್ಲಿ ಸಾಗ್ತಾ ಇದ್ದೀವಿ? ನಾವು ಮಾನವರಾಗಿ, ನಾಗರಿಕರಾಗಿ ಈ ಒಂದು ಪ್ರಕೃತಿಯ ಸಂರಕ್ಷಣೆಗೋಸ್ಕರ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಹಾಗೆ ನೀವು ಕೂಡ ಪ್ರಕೃತಿಯ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಪ್ರಕೃತಿ ಸಂರಕ್ಷಣೆಗೋಸ್ಕರ ಯಾವುದಾದ್ರೂ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀರಾ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದೆಲ್ಲವನ್ನು ನಮಗೆ ಬರೆದು ಕಳಿಸ್ಬೋದು. ಅಥವಾ ಪ್ರಕೃತಿಯ ಬಗ್ಗೆ ನಿಮ್ಮ ನಿಲುವೇನು, ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ನಿಮ್ಮ ನಿಲುವೇನು, ಇದೆಲ್ಲವನ್ನು ನಮಗೆ ಬರೆದು ಕಳಿಸ್ಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480901013. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸದ್ಯಕ್ಕೆ ನೇಚರೇ ನಮ್ಮ ಟೀಚರು ಅಂತ ಹೇಳ್ತಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಓ ಮಲ್ಲಿಗೆ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ ಸಂಗೀತ ಇರುವಂತಹ ಈ ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಮತ್ತಷ್ಟು ಮಾತುಕತೆ ವಿಚಾರ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನಬಿಲ್ಲು 101.3 MHz.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ಇದ್ರ ಮಧ್ಯ ನಾವು ಮಾನವರು ಮಾನವ ಚಟುವಟಿಕೆಗಳ ಒಂದು ಪರಿಣಾಮ ಏನಿದೆ, ಅದು ಪರಿಸರದ ಮೇಲೆ ಯಾವ ರೀತಿ ಬೀರ್ತಾ ಇದೆ, ಅದು ವಿಶೇಷವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸವಕಳಿ ಮತ್ತು ಮಾಲಿನ್ಯವನ್ನು ಹೆಚ್ಚಿಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಗ್ರಹವನ್ನು ಸಂರಕ್ಷಿಸಲು ಜನರು ಹೆಚ್ಚಿನ ಕಾಳಜಿ ಮತ್ತು ಹೆಚ್ಚಿನ ಗಮನವನ್ನು ನೀಡೋದು ಬಹಳ ಅವಶ್ಯಕವಾಗಿರುತ್ತೆ. ಹೀಗಿರಬೇಕಾದರೆ ವ್ಯಕ್ತಿಗಳು, ಸಮುದಾಯಗಳು, ವ್ಯವಹಾರಗಳು, ಸ್ಥಳೀಯ ಸರ್ಕಾರಗಳು ಮತ್ತು ಇನ್ನೂ ಹೆಚ್ಚಿನವುಗಳ ನಡುವಿನ ಸಹಯೋಗ ಬಹಳ ಅಗತ್ಯ ಆಗಿರುತ್ತೆ. ಹಾಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಉತ್ತೇಜಿಸೋದು ಕೂಡ ಈ ಒಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಒಂದು ಮಹತ್ವವಾಗಿದೆ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಹೀಗಿರಬೇಕಾದ್ರೆ ಅದರ ಹಿನ್ನೆಲೆ ನೋಡ್ತಾ ಇದ್ಬೇಕಾದ್ರೆ 1916 ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರೀಯ ಉದ್ಯಾನವನ ಸೇವೆ ಸ್ಥಾಪನೆ ಆಗುತ್ತೆ. 1948 ವಿಶ್ವ ಸಂರಕ್ಷಣಾ ಒಕ್ಕೂಟದ ಸ್ಥಾಪನೆ ಆಗುತ್ತೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಎಂದು ಕರೆಯಲ್ಪಡುವ ಇದನ್ನ ವಿಶ್ವದ ಮೊದಲ ಜಾಗತಿಕ ಪರಿಸರ ಸಹಯೋಗವಾಗುತ್ತೆ. ಅದಾದ ನಂತರ 1970 ಭೂ ದಿನವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುಮಾರು 20 ಮಿಲಿಯನ್ ಅಂದ್ರೆ 20 ದಶಲಕ್ಷ ಜನರು ಈ ದಿನವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. 1972 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಸ್ಥಾಪನೆ ಆಗುತ್ತೆ. ಅದಾದ ನಂತರ 1998 ಈ ಒಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನಾಗಿ ಜುಲೈ 28 ಪ್ರತಿ ವರ್ಷ ಆಚರಣೆಯನ್ನ ಮಾಡಲಾಗುತ್ತೆ. ಹೀಗಿರಬೇಕಾದ್ರೆ ನೀವು ನಾಗರಿಕರಾಗಿ ಈ ಒಂದು ಗ್ರಹದ ಜೀವಿಯಾಗಿ ಆ ಒಂದು ಗ್ರಹದ ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀರಾ, ನೀವು ದಿನನಿತ್ಯದ ಕೆಲಸಗಳಲ್ಲಿ ಪ್ರಕೃತಿಗೆ ಹಾನಿಯಾಗದ ರೀತಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಇದೆಲ್ಲವನ್ನು ನೀವು ನನಗೆ ಬರೆದು ಕಳಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 9480101013. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸದ್ಯಕ್ಕೆ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಸಜ್ಜಾಗಿದೆ. ಮಾನಸ ಹೊಳ್ಳ ಅವರ ದನಿಯಲ್ಲಿರುವಂತಹ ವುಮೆನ್ಸ್ ಡೇ ಚಿತ್ರದ ಒಂದು ಗೀತೆ, ನರೇಂದ್ರ ಬಾಬು ಅವರ ಸಾಹಿತ್ಯಕ್ಕೆ ಕೌಶಿಕ್ ಹರ್ಷ ಅವರ ರಾಗ ಸಂಯೋಜನೆ ಇದೆ. ತದನಂತರ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಗಂಧದ ಕುಡಿ ಚಿತ್ರದ ಒಂದು ಗೀತೆ, ರಜಾಕ್ ಪುತ್ತೂರು ಅವರ ಸಾಹಿತ್ಯಕ್ಕೆ ಪ್ರಸಾದ್ ಶೆಟ್ಟಿ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕೇವಲ ಕನ್ನಡ ಕಾಮನಬಿಲ್ಲು 101.3 MHz.

ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೊಮ್ಮೆ ಸ್ವಾಗತ. 7:19:30 ಸಮಯ ಇದಾಗಿದೆ. ಎರಡು ಸುಮಧುರವಾಗಿರುವಂತಹ ಗೀತೆಗಳನ್ನು ಕೇಳಿ ಮತ್ತೊಮ್ಮೆ ವಾಪಸ್ಸಾಗಿದ್ದೀವಿ. ಸಾಕಷ್ಟು ಜನ ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮಂಜುನಾಥ್ ಲಕ್ಕೆರೆ ಅವರು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತ ಗುರುತಿಸಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ತದನಂತರ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆಯೇ ನಮ್ಮ ಪ್ರಕೃತಿಯನ್ನು ರಕ್ಷಿಸಲು ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ನೀರು ಮತ್ತು ವಿದ್ಯುತ್ ಉಳಿಸಬೇಕು, ಮರಗಳನ್ನು ನೆಟ್ಟು ಅವುಗಳನ್ನು ಕಾಪಾಡಬೇಕು, ಸಾರ್ವಜನಿಕ ಸಾರಿಗೆ ಬೆಳೆಸಬೇಕು ಹಾಗೂ ಕಸವನ್ನು ಸರಿಯಾಗಿ ವಿಂಗಡಿಸಿ ಮರುಬಳಕೆ ಮಾಡಬೇಕು. ಇಂತಹ ಸಣ್ಣ ಸಣ್ಣ ಉತ್ತಮ ಅಭ್ಯಾಸಗಳನ್ನು ಪ್ರತಿದಿನ ಪಾಲಿಸಿದರೆ ಪ್ರಕೃತಿಯ ಸಂರಕ್ಷಣೆಗೆ ದೊಡ್ಡ ಕೊಡುಗೆ ನೀಡಬಹುದು ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬಹಳ ಸರಿಯಾಗಿ ಬ್ಯಾಂಗ್ ಆನ್ ಅಂತಲೇ ಹೇಳ್ಬೋದು ಅನಿಲ್ ಅವರೇ, ನಿಮ್ಮ ಒಂದು ಸಂದೇಶ. ನಾನು ಕೂಡ ಇದೇ ವಿಚಾರಗಳನ್ನು ಚರ್ಚಿಸಬೇಕು ಅಂತ ಇದ್ದೆ. ಹೇಗೆ ನಾವು ಸಣ್ಣ ಸಣ್ಣದಾಗಿ ಪ್ರಕೃತಿಯ ಸಂರಕ್ಷಣೆಯ ಕಡೆಗೆ ನಾವು ಹೆಜ್ಜೆಗಳನ್ನು ಇಡಬಹುದು, ಗಿಡಗಳನ್ನು ನೆಡೋ ಮುಖಾಂತರ, ಅಂದರೆ ಸಸಿಗಳನ್ನು ನೆಡೋ ಮುಖಾಂತರ, ಸಸಿಗಳನ್ನು ನೆಟ್ಟ ಮೇಲೆ ಅದನ್ನು ಸಂರಕ್ಷಿಸುವ ಮುಖಾಂತರ, ತದನಂತರ ನಮ್ಮ ಮನೆಯಲ್ಲಿ ಇರುವಂತಹ ಕಸವನ್ನು ವಿಂಗಡಿಸುವ ಮುಖಾಂತರ, ಸರಿಯಾಗಿ ವಿಂಗಡಿಸಿ ಈಗ ಸರ್ಕಾರಗಳು ಕೂಡ ಅದೇ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ದಿನವೂ ಕೂಡ ಸರಿಯಾದ ಕ್ರಮದಲ್ಲಿ ಕಸಗಳನ್ನು ವಿಂಗಡಿಸಿ ಹಾಕಿದರೆ ಅದು ಎಷ್ಟೋ ರೀತಿ ಸಹಾಯವಾಗುತ್ತೆ. ಹಾಗೆಯೇ ಪ್ಲಾಸ್ಟಿಕ್ನ ಬಳಕೆ ಮಾಡದ ಹಾಗೆ ನಾವು ಗಮನಿಸಬೇಕಾಗತ್ತೆ. ಹೀಗೆ ಸುಮಾರು ವಿಚಾರಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಹೇಳ್ತಿದ್ದಾರೆ, ಅವರು ಸರಿಯಾದ ಊಹೆಯನ್ನು ಕೂಡ ಮಾಡಿದ್ರು ಈ ಮುಂಚೆ. ಮಾನವರ ಮೂಲ ಅಸಲಿ ಅರಣ್ಯವೇ ಆಗಿದೆ. ಪ್ರಕೃತಿ ಎಂದರೆ ಮರ ಗಿಡ ನೆಲ ಜಲ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಗಳು, ಅವುಗಳ ಜೊತೆ ಸ್ತ್ರೀಯು ಒಂದಾಗಿದ್ದಾಳೆ. ಸ್ತ್ರೀಯು ಪ್ರಕೃತಿಯ ಪ್ರತಿರೂಪ, ಇವೆಲ್ಲವನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮದಾಗಿದೆ ಅಂತ ಹೇಳ್ತಿದ್ದಾರೆ. ಬಹಳ ಒಳ್ಳೆಯ ಒಂದು ಕೋರಿಲೇಷನ್ ನಿಮ್ಮದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಪ್ರಕೃತಿ ಇದ್ದರೇನೆ ಮನುಷ್ಯ ಬದುಕಲು ಸಾಧ್ಯ, ಇಲ್ಲದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಪ್ರಕೃತಿಯಿಂದಾಗುವ ಪ್ರಯೋಜನ ಅಷ್ಟಿಷ್ಟಲ್ಲ, ಎಷ್ಟೆಂದು ಬಣ್ಣಿಸಲು ಸಾಧ್ಯವಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಪ್ರಕೃತಿ ನಮಗೆಲ್ಲರಿಗೂ ಎಷ್ಟೊಂದೆಲ್ಲ ಒಳಿತು ಮಾಡುತ್ತೆ, ನಮಗೆ ಸೌಲಭ್ಯಗಳನ್ನು ನೀಡುತ್ತೆ, ನಮ್ಮನ್ನು ರಕ್ಷಿಸುತ್ತೆ. ಹೀಗಿರಬೇಕಾದ್ರೆ ನಾವು ಕೂಡ ಅದನ್ನು ಸಂರಕ್ಷಿಸಬೇಕಾಗತ್ತೆ, ಇದೇ ನಿಟ್ಟಿನಲ್ಲಿ ಕಾರ್ಯವಹಿಸಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಮಾತನಾಡ್ತಾ ಇದ್ದೀವಿ. ನಿಮಗೂ ಕೂಡ ಈ ಬಗ್ಗೆ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತಿದ್ರೆ ಬೇಗ ಬೇಗ ಸಂದೇಶಗಳನ್ನು ಕಳಿಸ್ಕೊಡ್ಬೋದು, ಯಾಕಂದರೆ ನಮಗೆ

ಸಮಯ ಸ್ವಲ್ಪವೇ ಉಳಿದಿದೆ, 7:22 ಸಮಯ ಇದಾಗಿದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಈಗ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಸಜ್ಜಾಗಿದೆ ಮನರಂಜಿಸೋದಕ್ಕೆ. ಕುನಾಲ್ ಗಾಂಜವಾಲ ಹಾಗೂ ಟಿಪ್ಪು ಅವರ ದನಿಯಲ್ಲಿ ಗಾಳಿಪಟ ಚಿತ್ರದ ಒಂದು ಶೀರ್ಷಿಕೆ ಗೀತೆ, ಜಯಂತ್ ಕಾಕಿಣಿ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ತದನಂತರ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿರುವಂತಹ ಉಳಿದವರು ಕಂಡಂತೆ ಚಿತ್ರದ ಅದ್ಭುತವಾಗಿರುವಂತಹ ಒಂದು ರಚನೆ ರಕ್ಷಿತ್ ಶೆಟ್ಟಿ ಅವರದ್ದು, ಬಿ ಎಚ್ ನಿ ಶ್ಲೋಕನಾಥ್ ಅವರ ರಾಗ ಸಂಯೋಜನೆ ಈ ಗೀತೆಗೂ ಕೂಡ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನೇಮ್ ದೇ ನೇ.

ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವೊಂದು ನಾವು ಹೇಗೆ ಪ್ರಕೃತಿಯನ್ನು ಸಂರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ಅದರ ಇತಿಹಾಸವನ್ನು ತಿಳ್ಕೊಂಡ್ವಿ. ಹಾಗೆ ನೀವು ಕೂಡ ಯಾವ ರೀತಿ ಪ್ರಕೃತಿಗೆ ಸಂರಕ್ಷಣೆ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ, ಅಥವಾ ಯಾವ ರೀತಿ ಕಾರ್ಯವೈಖರಿಯನ್ನು ನಿಮ್ಮ ಜೀವನ ಶೈಲಿಯನ್ನಾಗಿ ಅಳವಡಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಜಯಶ್ವರಿ ಗೋಪಾಲಕೃಷ್ಣ ಅವರು ಹೇಳ್ತಿದ್ದಾರೆ, ಪ್ರಕೃತಿಯನ್ನು ಸಂರಕ್ಷಣೆ ಮಾಡಲು ದೊಡ್ಡ ದೊಡ್ಡ ಕಾರ್ಯಕ್ರಮ ಹಾಕಿಕೊಳ್ಳಬೇಕಾಗಿಲ್ಲ. ನಮ್ಮ ಮನೆಯ ಸುತ್ತ ಇರುವ ಜಾಗ ಸ್ವಚ್ಛವಾಗಿಟ್ಕೊಂಡ್ರೆ, ಇರುವಷ್ಟು ಜಾಗದಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನು ನೆಟ್ಟು ವೇಸ್ಟ್ ನೀರನ್ನೇ ಅದಕ್ಕೆ ಹಾಕಿ ಕಾಪಾಡಿದರೂ ಸಾಕು. ಅಲ್ಲಿ ಬರುವ ಪಕ್ಷಿಗಳಿಗೆ ಸ್ವಲ್ಪ ಕಾಳು ನೀರು ಹಾಕಿದರೆ ನಮ್ಮ ಕಡೆಯಿಂದ ಅಳಿಲು ಸೇವೆ ಆಗತ್ತೆ. ಇದಿಷ್ಟು ನಾನು ಮಾಡುತ್ತಿರುವುದಕ್ಕೆ ಪ್ರಕೃತಿ ಸೇವೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಬಹಳ ಒಂದು ಒಳ್ಳೆಯ ಇನಿಷಿಯೇಟಿವ್ ಜಯಶ್ವರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಟಾಪಿಕ್ ಅಂತ ಹೇಳ್ತಿದ್ದಾರೆ ಭಾಗ್ಯ ಅವರು. ಶಾಂತಾಚಾರ ಬಡಿಗೇರ ಅವರು ಕೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಅಂಗವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸವಕಳಿ ಕುರಿತು ಮಾಹಿತಿ ತುಂಬ ಚೆನ್ನಾಗಿದೆ. ಮನುಷ್ಯನ ಅತಿಯಾದ ಬಳಕೆ, ಅರಣ್ಯ ನಾಶ, ನೀರಿನ ದುರ್ಬಳಕೆ ಹಾಗೂ ಮಾಲಿನ್ಯದಿಂದ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಇದೇ ರೀತಿ ಮುಂದುವರಿದರೆ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ನೀರು, ಹಸಿರು ಪರಿಸರ ಉಳಿಸುವುದು ಕಷ್ಟವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಅರಿತು ಮರಗಳನ್ನು ನೆಡೋದು, ನೀರನ್ನು ಮಿತವಾಗಿ ಬಳಸೋದು ಹಾಗೂ ಪ್ರಕೃತಿಯನ್ನು ಕಾಪಾಡುವ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಮತ್ತೆ ಹೇಳ್ತಿದ್ದಾರೆ, ಕಾಡನ್ನು ಕಡಿಯುವ ನಾಡಿನ ಕಟ್ಟು ಕರೆ ಆಲಿಸಿ ನಮ್ಮಿ ಲಾವಣಿಯ, ನಾಡಿನ ಜೀವವೇ ಕಾಡಿನ ಮರಗಳು ಎನ್ನುತ್ತಾ ಸಾರುವ ಈ ಲಾವಣಿಯ ಅಂತ ಲಾವಣಿಯನ್ನು ಕಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಎಂ ಶೋಭಾ ಅವರು ಹೇಳ್ತಿದ್ದಾರೆ, ಹಾಸನದಿಂದ, ತ್ಯಾಜ್ಯ ನಿರ್ವಹಣೆ ಮೊದಲು ನನ್ನ ಕಡೆಯಿಂದ ಆಗುತ್ತದೆ ಸರ್. ಮನೆಯ ಕಸವನ್ನು ಹಸಿ ಕಸ, ಒಣಕಸ ಎಂದು ವಿಂಗಡಿಸಿ ವಿಲೇವಾರಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಹೊರಗೆ ಬಿಸಾಡೋದಿಲ್ಲ. ಹಾಗೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡ್ತೀನಿ. ಬಟ್ಟೆ ಬ್ಯಾಗನ್ನು ಬೆಳೆಸ್ತೀನಿ. ಪ್ರಾಣಿ ಪಕ್ಷಿಗಳಿಂದ ಪ್ರಕೃತಿಗೆ ಯಾವುದೇ ಹಾನಿ ಆಗೋದಿಲ್ಲ. ಮನುಷ್ಯನ ಆಶೆಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ, ಭೂಕುಸಿತವಂತ ಅವಘಡಗಳ ಮೂಲಕ ಪ್ರಕೃತಿ ತನ್ನ ಕೋಪವನ್ನು ತೋರಿಸುತ್ತೆ. ನನ್ನ ಕಡೆಯಿಂದ ಪ್ರಕೃತಿ ಸಂರಕ್ಷಣೆಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಬಹಳ ಆನೆಸ್ಟ್ ಆಗಿ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವು ಕೂಡ ಇದೇ ರೀತಿಯಾಗಿ ಪ್ರಕೃತಿ ಸಂರಕ್ಷಣೆಯ ಕಡೆಗೆ ಒಲವನ್ನು ತೋರಿಸೋಣ. ಹಾಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ತದನಂತರ 7:45 ಒಲವಿನ ಆಲಾಪ ಕಾರ್ಯಕ್ರಮ ನಿಮಗೋಸ್ಕರ ಪ್ರಸಾರವಾಗುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಸ್. ಈ ಸಂಜೆ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ಆರ್ ಜೆ ಮುಖೇಶ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIRಗಳ ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019930 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ ಎಫ್ಐಆರ್ ಅನ್ನು ನಿಯಮಿತ ಎಫ್ಐಆರ್ ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು, ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, ಪಿಸಿಆರ್ ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಕ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ

0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೌನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು 2ನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೌನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ 18 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಆತ್ಮೀಯ ಕೇಳುಗರೇ, ಇದೀಗ ಕಾರ್ಯಕ್ರಮ ಒಲವಿನ ಆಲಾಪ.

ರೂಪ, ಸಂಪತ್ತು, ಬುದ್ಧಿವಂತಿಕೆ ಇವೆಲ್ಲವೂ ಒಬ್ಬ ಮನುಷ್ಯನನ್ನ ಆಕರ್ಷಕವಾಗಿ ಕಾಣಿಸುವಂತೆ ಮಾಡಬಹುದು. ಆದರೆ ಇನ್ನೊಬ್ಬರ ಜೀವನವನ್ನ ಸುಂದರವಾಗಿಸುವುದು ಕೇವಲ ಒಂದೇ ಒಂದು ಸಂಗತಿ, ಅದು ಅರ್ಥ ಮಾಡಿಕೊಳ್ಳುವ ಒಂದು ಒಳ್ಳೆಯ ಹೃದಯ. ಸಾವಿರಾರು ಜನರ ಮಧ್ಯೆ ನಿಂತಿದ್ರು ಕೆಲವೊಮ್ಮೆ ಮನಸ್ಸು ತೀರಾ ಒಂಟಿ ಅನ್ನಿಸ್ಬಿಡುತ್ತೆ. ನಮ್ಮ ನೋವುಗಳನ್ನ ಜಗತ್ತಿನ ಮುಂದೆ ಬಾಗಿಲು ತೆಗೆದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೇಳಿದ್ರು ಎಲ್ರಿಗೂ ಅದು ಅರ್ಥವೂ ಆಗೋದಿಲ್ಲ. ಅಂತಹ ಸಮಯದಲ್ಲಿ ನಮಗೆ ಧನ ಸಂಪತ್ತು ಬೇಕಾಗಿರೋದಿಲ್ಲ. ನಿನಗೆ ನಿನ್ನ ಶಬ್ದಗಳಿಲ್ಲದ ಮೌನ ಕೂಡ ನನಗೆ ಅರ್ಥವಾಗುತ್ತೆ, ನಾನಿದ್ದೇನೆ ಎಂದು ಹೇಳುವ ಒಂದು ಜೀವ ಬೇಕಾಗಿರುತ್ತೆ. ಅಂತಹ ಹೃದಯ ಸ್ಪರ್ಶಿ ಜೀವ ನಮ್ಮೊಂದಿಗಿದ್ರೆ ನಾವೇ ಪುಣ್ಯವಂತರು. ಅಂದಹಾಗೆ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಹೃದಯ ಸ್ಪರ್ಶಿ ಜೀವದ ಜೊತೆ ಹೃದಯ ಸ್ಪರ್ಶಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಬೆಳಕಿದ್ದಾಗ ಜೊತೆ ನಡೆಯೋರು ಸಾವಿರಾರು ಜನ ಸಿಗ್ತಾರೆ, ಆದರೆ ಕತ್ಲಲ್ಲಿ ನಮ್ಮ ನೆರಳು ಕೂಡ ನಮ್ಮನ್ನ ಬಿಟ್ಟು ಹೋದಾಗ ಬೆಳಕಿನ ಸಣ್ಣ ಕಿರಣವಾಗಿ ಬಂದು ಕೈ ಹಿಡಿಯೋದಿದೆಯಲ್ಲ, ಅದೇ ನಿಜವಾದ ಪ್ರೀತಿ. ಅರ್ಥ ಮಾಡಿಕೊಳ್ಳುವ ಹೃದಯ ಅಂದ್ರೆ ಬರೀ ಪ್ರೀತಿ ತೋರಿಸೋದಷ್ಟೇ ಅಲ್ಲ, ನಮ್ಮ ತಪ್ಪುಗಳನ್ನ ತಿದ್ದಿ ಸಮರ್ಥಿಸೋದು, ನಾವೇನು ಅಂತ ಜಗತ್ತಿಗೆ ನಿರೂಪಿಸುವ ಅಗತ್ಯವಿಲ್ಲದೆ ಇದ್ದಂತೆಯೇ ನಮ್ಮನ್ನ ಸ್ವೀಕರಿಸೋದು, ಯಾವುದೇ ವ್ಯಾಖ್ಯಾನಗಳಿಲ್ಲದೆ ನಮ್ಮ ಕಣ್ಣೀರನ್ನ ಒರೆಸೋದು. ಇಂತಹ ಕೈಗಳಿಂದ ಹೃದಯ ಸ್ಪರ್ಶ ಆಗೋದಿದೆಯಲ್ಲ, ಆಹಾ ಅದೃಷ್ಟವೂ ಅದೃಷ್ಟ. ಮತ್ತಷ್ಟು ಮಾತು ಹಾಡು ನಿಮಗಾಗಿಯೇ ಕೇಳ್ತಾ ಇರಿ 101.3 ಕನ್ನಡ ಕಾಮನಬಿಲ್ಲು.

ನಿಮ್ಮ ಭಾವನೆಗಳನ್ನ, ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳುವ ಒಂದೇ ಒಂದು ಹೃದಯವನ್ನ ಸಂಪಾದಿಸಿ, ಆಗ ನೀವು ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತೀರಿ. ಅಂತಹ ಹೃದಯ ನಿಮಗಿದ್ರೆ ಅದನ್ನ ಯಾವತ್ತಿಗೂ ಕಳ್ಕೊಳ್ಬೇಡಿ. ಒಂದು ವೇಳೆ ಅಂತಹ ಹೃದಯ ನಿಮ್ಗಿನ್ನು ಸಿಕ್ಕಿಲ್ಲ ಅಂದ್ರೆ ಕೊರಗ್ಬೇಡಿ. ಬದಲಿಗೆ ನೀವು ಇನ್ನೊಬ್ಬರ ಹೃದಯವನ್ನ ಅರ್ಥ ಮಾಡಿಕೊಳ್ಳುವಂತ ಹೃದಯವನ್ನ ಹೊಂದಿ. ಆ ನಂತರ ಖಂಡಿತ ನಿಮ್ಗೆ ಅರ್ಥ ಮಾಡಿಕೊಳ್ಳುವಂತ ಒಂದು ಹೃದಯ ಕೈ ಹಿಡಿಯತ್ತೆ, ಮುನ್ನಡೆಸುತ್ತೆ, ಬದುಕಾಗತ್ತೆ, ಭಾವನೆಗಳಿಗೆ ಪ್ರತಿಭಾವನೆಗಳನ್ನ ಪೋಣಿಸುತ್ತೆ. ಸದ್ಯಕ್ಕೆ ಹಾಡುಗಳನ್ನ ಪೋಣಿಸಿರುವಂತ ಸರಮಾಲೆ ನಿಮಗಾಗಿ ಕೇಳ್ತಾ ಇರಿ. ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್.

ತುಟಿಗಳ ಮೇಲಿನ ಸುಳ್ಳು ನಗೆಯನ್ನ ಜಗತ್ತು ನಂಬತ್ತೆ, ಆದರೆ ಕಣ್ಣೊಳಗಿನ ಮೌನದ ಆಕ್ರಂದನವನ್ನ ಅರ್ಥ ಮಾಡಿಕೊಳ್ಳುವುದು ಹೃದಯ ಮಾತ್ರ. ಮಾತುಗಳಿಗೆ ವಿವರಣೆ ಬೇಕು, ಆದರೆ ಭಾವನೆಗಳಿಗೆ ಕೇವಲ ಗ್ರಹಿಕೆ ಸಾಕು. ಹಾಗಾಗಿ ನಮ್ಮನ್ನ ಅರ್ಥ ಮಾಡಿಕೊಳ್ಳುವ ಹೃದಯ ಮಾತಿಗಿಂತ ಜಾಸ್ತಿ ಮೌನಕ್ಕೆ ಬೆಲೆ ಕೊಡುತ್ತೆ. ಮೌನವೇ ಮಾತಾಡುವಂತೆ ಮಾಡುತ್ತೆ. ಮಾತೋ ಮೌನವೋ, ಒಟ್ಟಾರೆ ಹೃದಯಕ್ಕಿರಲಿ ಒಂದು ಹೃದಯ ಸ್ಪರ್ಶಿ ಆಲಿಂಗನ.

ಕೋಟಿ ರೂಪಾಯಿ ಕೊಟ್ಟರು ಕೊಳ್ಳಲಾಗದ ನೆಮ್ಮದಿಯನ್ನ ನಾನಿದ್ದೇನೆ ಹೆದರ್ಬೇಡ ಅನ್ನುವ ಒಂದು ಸಾಂತ್ವನದ ಮಾತು ಕೊಟ್ಟು ಬಿಡುತ್ತೆ. ನಮಗ್ ಬೇಕಾಗಿರೋದು ಸರಿ ತಪ್ಪುಗಳ ವಾದ ಮಾಡುವಂತ ಮೆದುಳಲ್ಲ, ನಮ್ಮ ನೋವನ್ನ ತನ್ನದೆಂದು ಭಾವಿಸುವ ಒಂದು ಹೃದಯ. ಅಂತಹ ಹೃದಯ ನಿಮ್ಮ ಬಳಿ ಇದ್ರೆ ಕೋಟಿ ಕೊಟ್ಟರು ಬಿಟ್ಕೊಡ್ಬೇಡಿ, ಎಂದಿಗೂ ನಿಮ್ಮೊಂದಿಗಿರುವಂತೆ ನಿಮ್ಮನ್ನ ಬಿಟ್ಟು ಹೋಗದಂತೆ ಜತನದಿಂದ ಕಾಪಾಡ್ಕೊಳ್ಳಿ.

ಪ್ರೀತಿ ಕೇವಲ ಆಕರ್ಷಣೆಯಿಂದ ಶುರುವಾಗಬಹುದು, ಆದರೆ ಅದು ಶಾಶ್ವತವಾಗಿ ಉಳಿಯೋದು ಅರ್ಥ ಮಾಡಿಕೊಳ್ಳುವಿಕೆಯಿಂದ ಮಾತ್ರ. ಪ್ರೀತಿಯಲ್ಲಿ ಜಗಳ ಮುನಿಸು ಸಹಜ, ಆದರೆ ಅನರ್ಥಗಳು ಬರಬಾರದು, ಅಪಾರ್ಥಗಳು ಆಗಬಾರದು. ಹಾಗಾಗಬಾರದು ಅಂತ ಹೇಳಿದ್ರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಹೃದಯ ನಮ್ಮೊಂದಿಗೆ ಇರಬೇಕು.

ಇವತ್ತು ಮಾತನಾಡುವ ನಾಲಿಗೆಗಳಿಗಿಂತ ಕೇಳಿಸಿಕೊಳ್ಳುವ ಕಿವಿ, ಗ್ರಹಿಸುವ ಹೃದಯ ಜಗತ್ತಿಗೆ ತುರ್ತಾಗಿ ಬೇಕಾಗಿದೆ. ಯಾಕಂದ್ರೆ ಫಾಸ್ಟ್ ಫುಡ್ಗೆ ಮಾರು ಹೋಗಿರುವಂತ ಜನ ಫಾಸ್ಟ್ ಲೈಫ್ ನಲ್ಲಿ ಓಡ್ತಾ ಇದ್ದಾರೆ. ಎಲ್ಲವೂ ಫಾಸ್ಟ್ ಫಾಸ್ಟ್ ಆಗಿ ಮುಗಿದು ಹೋಗುವ ಅಧ್ಯಾಯವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ನಮಗಾಗಿ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ಒಂದು ಹೃದಯ ಇದೆ ಅಂದ್ರೆ ನಿಜಕ್ಕೂ ನಾವೇ ಧನ್ಯ. ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ. ಹಾಡು ಮಾತು ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಕೇಳ್ತಾ ಇರಿ ಇದು 101.3.

ಹಾಯ್ ಹಲೋ ನಮಸ್ತೆ, ಶುಭ ಸಂಜೆ. 9:16:10 ಸಮಯ. ಇದು ಆಕಾಶವಾಣಿ ಬೆಂಗಳೂರು, ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್. ಹೌದು, ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ಜೆ ಮುಖೇಶ. ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಒಂದು ಸದಾವಕಾಶ ನಮ್ಮದಾಗಿರುತ್ತೆ. ಹಾಗೆ ಇವತ್ತು ಇಬ್ಬರು ಸ್ಟಾರ್ಸ್ ಬರ್ತ್ಡೇ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಬ್ಬರು ನಮ್ಮ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದ ಒಬ್ಬ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ತೆಲುಗು, ಮಲಯಾಳಂ ಹಾಗೆಯೇ ಹಿಂದಿ ಚಲನಚಿತ್ರ ಗೀತೆಗಳಲ್ಲಿ ನಟಿಸಿರುವಂತಹ ಈ ಒಬ್ಬ ನಟ ಸಾಕಷ್ಟು ಹೆಸರುವಾಸಿಯಾಗಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಸುಮಾರಷ್ಟು ವಿಶೇಷವಾಗಿರುವಂತಹ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಈತ. ಈತ ಹಿಂದಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾಣಿಸ್ಕೊಂಡಂತಹ ಚಿತ್ರ ಆಗಿತ್ತು ಕಾರ್ವಾ. ಕಾರ್ವಾ ಅನ್ನುವಂತಹ ಚಿತ್ರದಲ್ಲಿ ಬಹಳ ವಿಭಿನ್ನವಾಗಿರುವಂತಹ ಕಥಾವಸ್ತುವನ್ನು ಇಟ್ಕೊಂಡು ಈ ಒಂದು ಚಿತ್ರವನ್ನು ಚಿತ್ರೀಕರಣ ಮಾಡಿದ್ರು. ಇದರಲ್ಲಿ ಈತ ಮೊಟ್ಟ ಮೊದಲನೇ ಬಾರಿಗೆ ಬಾಲಿವುಡ್ನಲ್ಲಿ ನಟಿಸ್ತಾರೆ. ಆತನೇ ದುಲ್ಕೇರ್ ಸಲ್ಮಾನ್. ಹೌದು, ಮಮ್ಮೂಟಿ ಅವರ ಮಗ ದುಲ್ಕೇರ್ ಸಲ್ಮಾನ್ ಅವರ ಹುಟ್ಟಿದ ಹಬ್ಬ ಇವತ್ತು. ಅವರಿಗೆ ಕನ್ನಡ ಕಾಮನಿ ಬಿಲ್ಲಿನ ಕಡೆಯಿಂದ ವೆರಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಅವರು ನಟಿಸಿರುವಂತಹ ಕಾರ್ವಾನ್ ಚಿತ್ರದ ಒಂದು ಗೀತೆ ಪ್ರತೀಕ್ ಕುಹಾಡ್ ಅವರ ಗಾಯನದಲ್ಲಿ ಅವರದ್ದೇ ಸಾಹಿತ್ಯ ಸಂಗೀತ ಇರುವಂತಹ ಈ ಗೀತೆ ನಿಮಗೋಸ್ಕರ. ಹಾಗೆ ಮತ್ತೊಬ್ಬ ನಟಿ ಇವತ್ತು ಬಾಲಿವುಡ್ನಲ್ಲಿ ತಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರೇ ಪ್ರತಿಭಾನ್ವಿತ ನಟಿ ಹುಮಾ ಖುರೇಷಿ. ಗ್ಯಾಂಗ್ಸ್ ಆಫ್ ವಸೀಪುರ್ನಿಂದ ಬಹಳ ಹೆಸರುವಾಸಿಯಾದಂತಹ ಈ ನಟಿ ಸಾಕಷ್ಟು ಹಿಂದಿ ಹಾಗೂ ವಿಭಿನ್ನ ಭಾಷೆಗಳಲ್ಲಿ ಕೂಡ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಅವರು ನಟಿಸಿರುವಂತಹ ಡೇಡ್ ಇಷ್ಕಿಯಾ ಚಿತ್ರದ ಒಂದು ಗೀತೆ, ದಿಲ್ ಕಾ ಮಿಸಾಜ್ ಇಷ್ಕಿಯಾ ಅನ್ನುವಂತಹ ಒಂದು ಗೀತೆ ರಾಹತ್ ಫತೇ ಅಲಿ ಖಾನ್ ಅವರ ದನಿಯಲ್ಲಿದೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಭಾರದ್ವಾಜ್ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಇವತ್ತಿನ ಬರ್ತ್ಡೇ ಬಾಯ್ ಅಂಡ್ ಬರ್ತ್ಡೇ ಗರ್ಲ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಎರಡು ಗೀತೆಗಳು ಈ ಹೊತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಬರ್ತ್ಡೇ ಬಾಯ್ ಬರ್ತ್ಡೇ ಗರ್ಲ್ ಅವರು ನಟಿಸಿರುವಂತಹ ಎರಡು ಅದ್ಭುತವಾಗಿರುವಂತಹ ಗೀತೆಗಳನ್ನ ಕೇಳಿದ ನಂತರ ಈಗ ಮತ್ತಷ್ಟು ಸುಮಧುರ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಇದು ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸ್ಟುಡಿಯೋ ಸಮಯ 9:29:50 ಆಗ್ತಾ ಇದೆ. ಇದೀಗ ಅರಿಜಿತ್ ಸಿಂಗ್ ಅವರ ದನಿಯಲ್ಲಿ ಏ ದಿಲ್ ಹೇ ಮುಷ್ಕಿಲ್ ಚಿತ್ರದ ಶೀರ್ಷಿಕೆ ಗೀತೆ, ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಚಕ್ರವರ್ತಿ ಅವರ ರಾಗ ಸಂಯೋಜನೆ ಇದೆ. ತದನಂತರ ಝೀರೋ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ ಅಭಯ ಜೋಧ್ಪುರ್ಕರ್ ಅವರ ದನಿಯಲ್ಲಿ, ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಅಜಯ್ ಅತುಲ್ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಹಾಗೆ ಈ ಸಂಜೆ ಹೇಗೆ ನಡೀತಾ ಇದೆ, ನಿಮ್ಮದು ಊಟ ಆಯ್ತಾ, ಏನು ಮಾಡ್ತಾ ಇದ್ದೀರಾ, ನಮಗೆ ಬರೆದು ಕಳಿಸ್ಬಹುದು. 9489901013.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು.

9:42 ಸಮಯ ಇದಾಗಿದೆ ಸ್ನೇಹಿತರೆ. ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಹಾಗೆಯೇ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ ಎಬಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅರ್ಜಿತ್ ಸಿಂಗ್ ಹಾಡಿದ ಹಾಡು ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಭಾಗ್ಯ ಅವರು. ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಜ್ಞಾನ ಭಾರತಿಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಸುಕೂನ್ ಕೇಪಲ್ ಕಾರ್ಯಕ್ರಮವನ್ನು ನಾವು ಕೂಡ ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿ ಕೊಡ್ತಾ ಇದ್ದಾರೆ. ಹಾಗೆಯೇ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ನಾವು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ. ಜಯಶ್ರೀ ಸುನಿಲ್ ಇವರು ಕೂಡ ಸಂದೇಶವನ್ನು ಕಳುಹಿಸ್ಕೊಡ್ತಾ ಇದ್ದಾರೆ ರಾಜಾಜಿನಗರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗಾಗಿ ಅಂತ ಹೇಳ್ತಾ ಇದ್ದೀಗ ಸ್ವದೇಶ್ ಚಿತ್ರದ ಒಂದು ಗೀತೆ ದೇಖೋನಾ ಅನ್ನುವಂತಹ ಗೀತೆ, ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಗೀತೆ. ಮತ್ತೊಂದು ಶಂಕರ್ ಹೆಸಾನ್ ಲಾಯ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಗೀತೆ. ಜಾವೇದ್ ಅಖ್ತರ್ ಅವರ ರಚನೆಗೆ ಹರಿಹರನ್ ಹಾಗೂ ಸಾಧನಾ ಸರ್ಗಮ್ ಅವರ ದನಿ ಇರುವಂತಹ ಗೀತೆ ಲಕ್ಷ್ಯ ಚಿತ್ರದ್ದು. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

9:54:45 ಸಮಯ ಇದಾಗಿದೆ ಸ್ನೇಹಿತರೆ. ಸುಂದರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀವಿ. ರವಿ ಎಂ ಎಚ್ ಅವರು ಬೆಳಗಾವಿ ವಿಮಾನ ನಿಲ್ದಾಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಯ್ ಸರ್, ನಮ್ದು ಈಗ ತಾನೇ ಊಟ ಮಾಡಿಕೊಂಡು ವಾಕಿಂಗ್ ಬಂದೆವು. ನಿಮ್ದು ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಊಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಎಲ್ಲೋ ಸುತ್ತಮುತ್ತಲಿಂದ ಮೆಸೇಜ್ ಮಾಡ್ತಿದ್ದೀರಾ, ಬಟ್ ಥ್ಯಾಂಕ್ ಯು ಸೋ ಮಚ್ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರೇ ಪ್ರೀತಿಯ ಸಂದೇಶಕ್ಕಾಗಿ. ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಜಯಶ್ರೀ ಸುನಿಲ್ ಅವರು ಕೂಡ ಒಂದು ಗೀತೆಯನ್ನು ನೆನಪಿಸ್ಕೊಂಡು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಸಜೆಷನ್. ಬಟ್ ನಮಗೆ ಕಾಲದ ಅಭಾವದಿಂದ ಈ ಸಮಯದಲ್ಲಿ ಆ ಒಂದು ಗೀತೆ ಪ್ರಸಾರ ಮಾಡೋದಕ್ಕೆ ಆಗ್ತಿಲ್ಲ. ಆದರೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟನ್ನು ಪರಿಗಣಿಸಿ ಆ ಒಂದು ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮಧುಶ್ರೀ ನರೇಶ್ ಅಯ್ಯರ್ ಅವರ ದನಿಯಲ್ಲಿರುವಂತಹ ರಂಗದೆ ವಸಂತಿ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ರಚನೆ ಪ್ರಸೂನ್ ಜೋಶಿ ಅವರದ್ದು, ಸಂಗೀತ ಎ ಆರ್ ರೆಹಮಾನ್ ಅವರದ್ದು. ಈ ಗೀತೆಯೊಂದಿಗೆ ಇಂದಿನ ಸುಕೂನ್ ಕೆಪಲ್ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸರಿಯಾಗಿ 10:00 ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಸ್. ಇವತ್ತಿನಲ್ಲಿ ನಿಮ್ಮ ಜೊತೆ ಹಾಕಿರೋನು ನಾನು ಆರ್ ಜೆ ಮುಖೇಶ.

0: 10:02 ಸಮಯ ಇದಾಗಿದೆ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಪ್ರತಿ ರಾತ್ರಿ 10:00 to 11:05 ನಡುವೆ ನೀವು ಕೇಳುವಂತಹ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು ಆರ್ಜೆ ಮುಖೇಶ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಮಧುರಾತಿ ಮಧುರ ಕನ್ನಡ ಚಲನಚಿತ್ರ ಗೀತೆಗಳು ನಮ್ಮ ಜೊತೆಯಾಗಿರುತ್ತೆ. ಅದರ ಜೊತೆಗೆ ನಾನು ನೀವು ಸೇರಿದಾಗಲೆಲ್ಲ ಮಾಡುವಂತಹ ಒಂದು ಆಕ್ಟಿವಿಟಿ ಅಂತ ಹೇಳಿದ್ರೆ ಅದು ನಿಮ್ಮ ನೆನಪಿನ ಬುತ್ತಿಯಿಂದ ಕೆಲವು ವಿಚಾರಗಳನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ. ಇವತ್ತಿನ ವಿಚಾರ ಏನಪ್ಪ ಅಂತ ಕೇಳ್ತೀರಾ? ಅದರಲ್ಲೂ ಬಹಳ ರುಚಿಯಾಗಿರುವಂತಹ ಒಂದು ವಿಚಾರ ಇದು. ಈ ತಿಂಗಳಿನಲ್ಲಿ ಒಂದು ವಿಶೇಷವಾಗಿರುವಂತಹ ವಿಚಾರದ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಅದು ಅಮೇರಿಕಾದಲ್ಲೆಲ್ಲ ನಡೀತಾ ಇದೆಯಂತೆ, ಎಷ್ಟೊಂದು ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ನಡೀತಾ ಇದೆಯಂತೆ. ಯಾಕಂದರೆ ಅಲ್ಲೆಲ್ಲ ಬೇಸಿಗೆ ಕಾಲ ನಡೀತಾ ಇದೆ. ನಾವು ಸಂಜೆ ಕೂಡ ಮಾತಾಡ್ತಾ ಇದ್ವಿ ಹೇಗೆ ಬೇಸಿಗೆ ಕಾಲದಲ್ಲಿ ಬೋರ್ ಆದಾಗ ಜನರು ಏನೇನೆಲ್ಲ ಮಾಡ್ತಾರೆ ಅಂತ. ಹೀಗಿರಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಮಕ್ಕಳಿಗೆ ಹಿರಿಯರಿಗೆ ಇಷ್ಟ ಆಗುವಂತಹ ಒಂದು ಆಹಾರ ಇದೆ, ಅದನ್ನು ನಾವು ಡೆಸರ್ಟ್ ಅಂತ ಕೂಡ ನಾವು ಹೇಳ್ತೀವಿ. ಅದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಾಗೆ ಅದೇ ಸುಳಿವಿನ ರೂಪದಲ್ಲಿ ಈ ಒಂದು ಅದ್ಭುತವಾಗಿರುವಂತಹ ಗೀತೆ ಪರೋಪಕಾರಿ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ದನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಈ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಯಾವ ಆ ಒಂದು ಆಹಾರದ ಬಗ್ಗೆ, ಸಿಹಿ ತಿಂಡಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ನೆನಪಿನ ಯಾವ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಈ ಒಂದು ಗೀತೆಯ ನಂತರ. ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಕನಸಿನ ಲೋಕ, ಕೇವಲ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ.
1: ಕುಂಡ್ಕೊಂಡು ರುಚಿ ನೋಡಿ ಪ್ಲೀಸ್. ಐಸ್ ಐಸ್.

0: ವನ್ನು ಮಾಡಿದ್ದಾರೆ. ಅಷ್ಟೇ ಸೊಗಸಾದ ಗೀತೆ ಕೂಡ. ಹಾಗೆಯೇ ನಾವು ಮಾತಾಡ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ನೆನಪಿನ ಅಂಗಳದಲ್ಲಿ ಯಾವುದೋ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯುವಂತಹ ಒಂದು ಪ್ರಯತ್ನ ಅಂತ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ವಿಚಾರ ಐಸ್ ಕ್ರೀಮ್. ಯಾಕಪ್ಪ ಐಸ್ ಕ್ರೀಮ್, ಏನು ಸರ್ ಮಳೆಗಾಲ, ಆದರೂ ಎಷ್ಟೊಂದು ಕಡೆ ಮಳೆ ಇಲ್ಲ, ಇನ್ನೂ ಸೆಕೆನೇ ಇದೆ, ಆದರೆ ಐಸ್ ಕ್ರೀಮ್ ಯಾಕೆ, ಅದು ಜುಲೈ ತಿಂಗಳ ಕೊನೆಯಲ್ಲಿ ಐಸ್ ಕ್ರೀಮ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಾಕಷ್ಟು ದಿನಗಳಿಂದ ಈ ಒಂದು ಆರ್ಟಿಕಲ್ಲು ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಹೀಗೂ ಉಂಟೆ ಅನ್ನುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಲ್ಲ ಆದರೆ ನೆದರ್ಲೆಂಡ್ಸಲ್ಲಿ, ನೆದರ್ಲೆಂಡ್ಸ್ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ತುಂಬ ವೈರಲ್ ಆಗಿರುವಂತಹ ಒಂದು ಪೋಸ್ಟ್ ಎಲ್ಲ ಕಡೆ ಇಡೀ ಜಗತ್ತಿನಲ್ಲಿ ಹರಡುತ್ತೆ. ಏನಪ್ಪ ಅಂತ ಕೇಳ್ತೀರಾ, ಅದು ಪ್ಯಾರಾಸಿಟಮಾಲ್ ಫ್ಲೇವರ್ ಐಸ್ ಕ್ರೀಮ್ ಅಂತ ಹೇಳಿ ಎಲ್ಲ ಕಡೆ ಹರಡೋದಕ್ಕೆ ಶುರುವಾಗುತ್ತೆ. ನೀವು ಔಷಧಿ ತಗೊಳ್ಳೋದಕ್ಕೋಸ್ಕರ ವೈದ್ಯರ ಬಳಿ ಹೋಗಬೇಕಾಗಿಲ್ಲ, ಈಗ ಈ ಪ್ಯಾರಾಸಿಟಮಾಲ್ ಫ್ಲೇವರ್ಡ್ ಐಸ್ ಕ್ರೀಮ್ ತಿಂದರೆ ಸಾಕು, ನಿಮ್ಮ ತಲೆನೋವು ಜ್ವರ ಎಲ್ಲ ವಾಸಿಯಾಗೋಗ್ಬಿಡತ್ತೆ ಅಂತ ಹೇಳಿ ಒಂದು ವೈರಲ್ ಆಗಿರುವಂತಹ, ಎಲ್ಲರೂ ಕೂಡ ನೋಡಿದಂತಹ, ಸುಮಾರು ಮಿಲಿಯನ್ ಗಟ್ಟಲೆ ಜನ ನೋಡಿದಂತಹ ಒಂದು ಪೋಸ್ಟನ್ನು ಸೃಷ್ಟಿ ಮಾಡ್ತಾರೆ. ಏನಿದು ಅಂತ ನಾನು ಬಹಳ ಕುತೂಹಲದಿಂದ ಇದರ ಹಿಂದೆ ಸ್ವಲ್ಪ ಫ್ಯಾಕ್ಟ್ ಚೆಕ್ ಮಾಡಿದಾಗ, ಹಾಗೆಯೇ ಸ್ವಲ್ಪ ಸಂಶೋಧನೆ ಮಾಡಿದಾಗ ತಿಳಿದಂತಹ ಸಾಕಷ್ಟು ವಿಚಾರಗಳಿದೆ. ಅದೇ ಒಂದು ಯೋಚನೆಯಲ್ಲಿ ಯಾಕೆ ಈ ಐಸ್ ಕ್ರೀಮ್ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ಒಂದು ಕಲ್ಪನೆ. ಯಾಕಪ್ಪ ಅಂದರೆ ನಾವೆಲ್ಲರೂ ಇಷ್ಟಪಡುವಂತಹ ಒಂದು ಆಹಾರ ಅದು, ಐಸ್ ಕ್ರೀಮ್. ನಮಗೆಲ್ರಿಗೂ ಕೂಡ ಒಂದು ನೆಮ್ಮದಿ ಶಾಂತಿಯನ್ನು ಕೊಡುತ್ತೆ. ಹಾಗೆಯೇ ಊಟವಾದ ನಂತರ ಎಲ್ಲ ಯಾವುದೇ ಶುಭ ಸಮಾರಂಭಗಳಿಗೆ ಹೋದರೂ ಕೂಡ ಊಟದ ನಂತರ ಒಂದು ಸಿಹಿ ತಿಂಡಿ ಅಂತ ಕೊಡೋದು ಐಸ್ ಕ್ರೀಮ್, ಐಸ್ ಕ್ರೀಮ್ನಿಂದ ಮುಗಿಸ್ತಾರೆ. ಆದರೆ ಈ ಐಸ್ ಕ್ರೀಮ್ ಹೇಗೆ ಹುಟ್ಟುಕೊಳ್ತು, ಹೇಗೆ ಅದರ ಬೆಳವಣಿಗೆ ಆಯಿತು, ಈಗಿನ 21ನೇ ಶತಮಾನದಲ್ಲಿ ನಾವು ಐಸ್ ಕ್ರೀಮನ್ನು ಹೇಗೆಲ್ಲ ಸೇವಿಸ್ತಾ ಇದ್ದೀವಿ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಬಹಳ ತಮಾಷೆಯಾಗಿರುವಂತಹ ಸಂಗತಿಗಳು ಕೂಡ ಹೊರಬರುತ್ತೆ. ಇದೆಲ್ಲದರ ಮಧ್ಯೆ ನೀವು ಮೊದಲನೇ ಬಾರಿಗೆ ಐಸ್ ಕ್ರೀಮ್ ತಿಂದಂತಹ ನೆನಪು ನಿಮ್ಮಲ್ಲಿ ಇನ್ನೂ ಉಳಿದಿದೆಯಾ, ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮುಖಾಂತರ 9488010013, 9480901013. ಈಗಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಈ ಪುಟ್ಟ ಪುಟಾಣಿ ಮಕ್ಕಳಿಗೆ ಮೊದಲನೇ ಬಾರಿ ಐಸ್ ಕ್ರೀಮ್ ತಿನ್ನಿಸಿದಾಗ ಅವರ ಮುಖದಲ್ಲಿ ಬರುವಂತಹ ಆ ಒಂದು ಭಾವನೆ ಇದೆಯಲ್ಲ, ಅದನ್ನು ನೋಡಿದ್ರೆ ಮಾತ್ರ ಆಹಾ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ. ಅದೇ ರೀತಿ ನಿಮ್ಮಲ್ಲೂ ಕೂಡ ಆ ಅನುಭವಗಳಿದ್ದರೆ ಖಂಡಿತವಾಗ್ಲೂ ಹಂಚ್ಕೊಳ್ಳಿ ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮುಖಾಂತರ ಅಂತ ಹೇಳ್ತಾ, ಇದೀಗ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು. ಯಾವ್ಯಾವ ಗೀತೆ? ಮೊದಲನೇದಾಗಿ ಮಹದೇವ್ ಪೆಡ್ಡಿ ಸತ್ಯಂ ಹಾಗೂ ಸಂಗಡಿಗರ ದನಿಯಲ್ಲಿ ಮಾಯಾ ಬಜಾರ್ ಚಿತ್ರದ ಈ ಒಂದು ಗೀತೆ. ಊಟ ಈ ತಿಂಡಿ ಅಂತ ಹೇಳಿದ ತಕ್ಷಣ ನೆನಪಾಗುವಂತಹ ಒಂದು ಗೀತೆ. ಚಿ ಸದಾಶಿವಯ್ಯ ಅವರ ರಚನೆ ಇದೆ, ಘಂಟಸಾಲ ಅವರ ರಾಗ ಸಂಯೋಜನೆಯಲ್ಲಿ. ವಿವಾಹ ಭೋಜನ ವಿದು, ಈಗಿನ ವಿವಾಹ ಭೋಜನಗಳಲ್ಲೆಲ್ಲ ಈ ಐಸ್ ಕ್ರೀಮ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೆ ಮತ್ತೊಂದು ಐಸ್ ಕ್ರೀಮ್ ಇಲ್ಲದೇ ಇರುವಂತಹ ಒಂದು ಸಂಗತಿ ಅಂದರೆ ಶ್ರಾದ್ದೂಟ. ಶ್ರಾದ್ದೂಟ ಅನ್ನುವಂತಹ ಒಂದು ಗೀತೆ, ಸತ್ಯ ಹರಿಶ್ಚಂದ್ರ ಚಿತ್ರದ ಒಂದು ಅದ್ಭುತವಾಗಿರುವಂತಹ ರಚನೆ. ಹುಣಸೂರು ಕೃಷ್ಣಮೂರ್ತಿ ಅವರದ್ದು, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಬಿ ಗೋಪಾಲಂ ಹಾಗೂ ಸಂಗಡಿಗರ ದನಿಯಲ್ಲಿ ಮೂಡಿಬಂದಿರುವಂತಹ ಈ ಗೀತೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನೀವು ಕೂಡ ಆ ನೆನಪುಗಳನ್ನೆಲ್ಲ ಮೆಲುಕು ಹಾಕಿ ಬೇಗ ಬೇಗ ಸಂದೇಶಗಳನ್ನು ಕಳಿಸ್ಕೊಡಿ. ನಾವು ಈ ಹಾಡುಗಳನ್ನು ಕೇಳಿ ನಂತರ ಮತ್ತೆ ಸೇರೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.
1: ವಿವಾಹ ಭೋಜನವಿದು.

10:19:25 ಸಮಯ ಇದಾಗಿದೆ ಸ್ನೇಹಿತರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಐಸ್ ಕ್ರೀಮ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ಅಂತ ಒಂದೇ ಅಲ್ಲ, ಆದರೆ ಜುಲೈ ತಿಂಗಳು ಐಸ್ ಕ್ರೀಮ್ ಮಂತ್ ಅಂತ ಹೇಳಿ ಪರಿಗಣಿಸಲಾಗುತ್ತಂತೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಸಂಜೆಯಿಂದ ಮಾತನಾಡ್ತಾ ಬರ್ತಾ ಇದ್ದೀವಿ, ಪಾಶ್ಚಾತ್ಯ ದೇಶಗಳಲ್ಲಿ ಈಗ ಬೇಸಿಗೆ ಕಾಲ ನಡೀತಾ ಇರೋದ್ರಿಂದ ಸಾಕಷ್ಟು ಐಸ್ ಕ್ರೀಮ್ ಮಾರಾಟವಾಗುತ್ತಂತೆ. ಹೀಗಿರಬೇಕಾದ್ರೆ ಬೇರೆ ಬೇರೆ ಬೇರೆ ರೀತಿಯಾದಂತಹ ಫ್ಲೇವರ್ಗಳಲ್ಲಿ ಐಸ್ ಕ್ರೀಮ್ಗಳನ್ನು ಸೇವಿಸೋದಾಗಿರಬಹುದು, ಹಾಗೆ ಬೇರೆ ಬೇರೆ ರೂಪದಲ್ಲಿ ಐಸ್ ಕ್ರೀಮ್ಗಳನ್ನು ಸೇವಿಸೋದಾಗಿರ್ಬೋದು, ಹೀಗೆಲ್ಲ ನಡೀತಾ ಇರಬೇಕಾದ್ರೆ ನೆದರ್ಲೆಂಡ್ಸಲ್ಲಿ 2018 ಒಬ್ಬ ವ್ಯಕ್ತಿ ಮ್ಯಾಡಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಪ್ಯಾರಾಸಿಟಮಾಲ್ ಅನ್ನುವಂತಹ ಫ್ಲೇವರ್ನಲ್ಲಿ ಐಸ್ ಕ್ರೀಮ್ನ ತಯಾರಿಸ್ತಾನಂತೆ. ಏನಪ್ಪ ಇದು, ಔಷಧಿ ಪ್ಯಾರಾಸಿಟಮಾಲ್ ಕೇಳಿದ್ದೀವಿ, ಆದರೆ ಐಸ್ ಕ್ರೀಮ್ನಲ್ಲೂ ಪ್ಯಾರಾಸಿಟಮಾಲ್ ಇರುತ್ತಾ? ಒಂದು ಸ್ಕೂಪ್ ಐಸ್ ಕ್ರೀಮ್ ತಿಂದರೆ ಸಾಕು, ನಿಮ್ಮೆಲ್ಲ ತಲೆನೋವು ಮಾಯ ಆಗೋಗ್ಬಿಡುತ್ತೆ ಅಂತ ಒಂದು ಸಣ್ಣ ಕ್ಯಾಪ್ಷನ್ ಕೊಟ್ಬಿಟ್ಟು ನಗಲ್ ಕೆರ್ಕ್ ಅನ್ನುವಂತಹ ನೆದರ್ಲೆಂಡ್ಸ್ ದೇಶದ ನಗಲ್ ಕೆರ್ಕ್ ಅನ್ನುವಂತಹ ಒಂದು ಜಾಗದಲ್ಲಿ ಈ ವ್ಯಕ್ತಿ ಈ ಒಂದು ಹೊಸ ಅನ್ವೇಷಣೆಯನ್ನು ಮಾಡ್ತಾನಂತೆ, ಆವಿಷ್ಕಾರವನ್ನು ಮಾಡ್ತಾನೆ. ಹೀಗಿರಬೇಕಾದ್ರೆ ಎಲ್ಲ ವಿಜ್ಞಾನಿಗಳು ಎಲ್ರಿಗೂ ಕೂಡ ಬೆರಗಾಗೋಗ್ಬಿಡ್ತಾರಂತೆ. ಏನಪ್ಪ ಇದು, ನಾವೆಲ್ಲ ಒಂದು ಔಷಧಿ ಕಂಡುಹಿಡಬೇಕಂದ್ರೆ ಇಷ್ಟೆಲ್ಲ ವರ್ಷಗಳು ತೆಗೆದುಕೊಳ್ತೀವಿ, ಆದರೆ ಈ ವ್ಯಕ್ತಿ ಪ್ಯಾರಾಸಿಟಮಾಲ್ ಫ್ಲೇವರ್ನಲ್ಲಿ ಐಸ್ ಕ್ರೀಮನ್ನು ತಯಾರು ಮಾಡಿದ್ದೀನಿ, ಅದನ್ನು ತಿಂದರೆ ಸಾಕು ತಲೆನೋವು ಎಲ್ಲ ಮಾಯವಾಗ್ಬಿಡತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ವಿಸ್ಮಯರಾಗಿ ಅಲ್ಲಿಗೆ ಹೋಗಿ ಸಾಕಷ್ಟು ಚೆಕಿಂಗ್ ಕೂಡ ಮಾಡ್ತಾರಂತೆ. ಆರೋಗ್ಯ ಇಲಾಖೆಯವರಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಎಲ್ಲರೂ ಹೋಗಿ ಅದನ್ನು ನೋಡಿದಾಗ ತಿಳಿದಂತಹ ಸತ್ಯ ಏನು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ತಮಾಷೆಯಾಗಿದೆ ಈ ಒಂದು ಕಥೆ. ಆದರೆ ಇತ್ತೀಚೆಗೆ ಐಸ್ ಕ್ರೀಮ್ನ ಸೇವನೆ ಕೇವಲ ಐಸ್ ಕ್ರೀಮ್ ಮಾತ್ರ ಅಲ್ಲ, ಆ ಐಸ್ ಕ್ರೀಮಿನ ಸುತ್ತ ಬೇರೆ ಬೇರೆ ಬೇರೆ ಎಲ್ಲ ರೀತಿಯಾದಂತಹ ವಸ್ತುಗಳು ಸೇರಿ ಈಗ ಬಹಳ ವಿಚಿತ್ರ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವಾಗ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಮಾಡ್ತಾರೆ, 2 ಬಿಸ್ಕೆಟ್ಗಳ ಮಧ್ಯೆ ಐಸ್ ಕ್ರೀಮ್ನ ಹಾಕಿ ತಿನ್ನೋದಾಗಿರ್ಬೋದು, ಕೇಕ್ಗಳ ಮಧ್ಯೆ ಐಸ್ ಕ್ರೀಮ್ ಹಾಕಿ ಐಸ್ ಕ್ರೀಮ್ ಕೇಕ್ನ ಮಾಡ್ತಾರೆ, ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ಐಸ್ ಕ್ರೀಮ್ಗಳು ಸೃಷ್ಟಿಯಾಗ್ತಾ ಇವೆ. ಹಾಗೆ ಈಗಿನ ಜನರನ್ನು ಸೆಳೆಯೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಖಾದ್ಯಗಳು ತಯಾರಾಗ್ತಾ ಇವೆ. ನಾನು ನಿಮ್ಮನ್ನು ಕೇಳ್ತಾ ಇರೋದು, ನೀವು ಮೊದಲ ಬಾರಿಗೆ ಐಸ್ ಕ್ರೀಮ್ ತಿಂದಂತಹ ನೆನಪು ನಿಮಗಿನ್ನೂ ಉಳಿದಿದ್ರೆ ಖಂಡಿತವಾಗ್ಲೂ ಅದನ್ನು ನಮಗೆ ಬರೆದು ಕಳಿಸ್ಬೋದು. ಹಾಗೆ ನಿಮಗೆ ಇಷ್ಟವಾದಂತಹ ಫ್ಲೇವರ್ ಯಾವುದು ಅಂತ ಕೂಡ ಬರೆದು ಕಳಿಸ್ಬೋದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489901013. ಇದೀಗ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಸಜ್ಜಾಗಿದೆ. ಚೋಟದ ಹೊಟ್ಟೆಗಾಗಿ ಅಂತ ಹೇಳ್ತಿದ್ದಾರೆ ಆನಂದ ಭೈರವಿ ಚಿತ್ರದ ಒಂದು ಗೀತೆಯಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಶೈಲಜಾ ಅವರು, ಚಿ ಉದಯಶಂಕರ್ ಅವರ ರಚನೆ, ಮತ್ತೊಮ್ಮೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ ಈ ಒಂದು ಗೀತೆಗೆ. ಹಾಗೆಯೇ ಬಹಳ ಸುಮಧುರವಾಗಿರುವಂತಹ ರಚನೆ ಕೂಡ ಇದು. ರಾಜೇಶ್ ಅವರ ದನಿಯಲ್ಲಿ ಇರುವಂತಹ ರಾಜೇಶ್ ಹಾಗೂ ಚಿತ್ರ ಅವರ ದನಿಯಲ್ಲಿರುವಂತಹ ಎವರ್ ಫೇಮಸ್ ಸೂಪರ್ ಹಿಟ್ ಗೀತೆ ಸೂರಪ್ಪ ಚಿತ್ರದ್ದು, ಹಂಸರೇಖಾ ಅವರ ಸಾಹಿತ್ಯ ಸಂಗೀತ ಇರುವಂತಹ ಗೀತೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಬೆಳಗನೆಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

10:33 ಸಮಯ ಇದಾಗಿದೆ ಸ್ನೇಹಿತರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಐಸ್ ಕ್ರೀಮ್ ನ ಬಗ್ಗೆ ಮಾತನಾಡ್ತಾ ಇದ್ವಿ, ಹಾಗೆ ಊಟದ ಸುತ್ತ ಇರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಹಬ್ಬಬ್ಬ, ಊಟ ಎಲ್ಲ ಆಯ್ತು. ನಾವು ಬೆಂಗಳೂರಿನಲ್ಲಿರೋರು, ಕರ್ನಾಟಕದಲ್ಲಿರೋರು ಅಥವಾ ಭಾರತದಲ್ಲಿರೋರೆಲ್ಲ ಊಟ ಆಯ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಿ ಜಯಪುಟ್ಸ್ವಾಮಿ ಅವರು ಕೆನಡಾದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸರ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಆದ್ರೆ ಇಲ್ಲಿ ಇನ್ನೂ ಮಧ್ಯಾಹ್ನದ ಸಮಯ, ಇನ್ನೂ ಊಟ ಕೂಡ ಆಗಿಲ್ಲ, ನಿಮ್ದೆಲ್ಲ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಯಪುಟ್ಸ್ವಾಮಿ ಅವರೇ, ಟ್ಯೂನ್ ಇನ್ ಮಾಡಿದ್ದಕ್ಕೆ, ಹಾಗೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಹಾಗೆಯೇ ನಾವು ಈ ಪ್ಯಾರಾಸಿಟಮಾಲ್ ಫ್ಲೇವರ್ ಐಸ್ ಕ್ರೀಮ್ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಾ, ಖಂಡಿತವಾಗ್ಲೂ ಮಾಡಿದ್ದಂತೂ ನಿಜ, ಆದರೆ ಅದನ್ನು ಸೇವನೆ ಮಾಡಬಾರದು ಅಂತ ಹೇಳಿ ನಿರ್ಧಾರ ಆಗುತ್ತಂತೆ. ಯಾಕಂದರೆ ಆ ಒಂದು ಫ್ಲೇವರ್ ಐಸ್ ಕ್ರೀಮ್ ಮಾಡಿದಂತಹ ಒಂದು ಕಾರಣ ಏನಾಗಿತ್ತು ಅಂತ ಹೇಳಿದ್ರೆ, ಆ ನೆಗಲ್ ಕೆರ್ಕ್ ಅನ್ನುವಂತಹ ಜಾಗದಲ್ಲಿ ಒಂದು ವಿಶೇಷವಾಗಿರುವಂತಹ ಹಬ್ಬ ನಡೀತಾ ಇತ್ತಂತೆ. ಆ ಹಬ್ಬದಲ್ಲಿ ಜನರನ್ನು ಸೆಳಿಬೇಕು ತಮ್ಮ ಅಂಗಡಿಯ ಕಡೆಗೆ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮ್ಯಾಡಿ ಅನ್ನುವಂತಹ ಒಬ್ಬ ಯುವಕ ಈ ಪ್ಯಾರಾಸಿಟಮಾಲ್ ಫ್ಲೇವರಿನ ಒಂದು ಐಸ್ ಕ್ರೀಮ್

ಮಾಡಿ ಅದನ್ನ ಡಿಸ್ಪ್ಲೇನಲ್ಲಿ ಹಾಕಿದ್ರೆ ಹೇಗೆ, ಜನರು ಬರ್ತಾರಾ ಇಲ್ವಾ ಅನ್ನುವಂತಹ ಒಂದು ಕುತೂಹಲದಿಂದ ಈ ಒಂದು ವಿಶೇಷವಾದಂತಹ ಫ್ಲೇವರ್, ಆ ಫ್ಲೇವರಿನ ಐಸ್ ಕ್ರೀಮ್ ಮಾಡಿದ್ದಂತೂ ನಿಜ, ಆದರೆ ಈ ಒಂದು ಪೋಸ್ಟ್ ಅಂದರೆ ಆ ಒಂದು ಫ್ಲೇವರಿನ ಐಸ್ ಕ್ರೀಮ್ ಇದೆ ಅಂತ ಹೇಳಿ ಜನರಿಗೆ ಗೊತ್ತಾಗಿ ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಶುರು ಮಾಡಿ ಎಲ್ಲ ಕಡೆ ಅದು ವೈರಲ್ ಆಗೋದಕ್ಕೆ ಶುರುವಾದ ತಕ್ಷಣ ಅಲ್ಲಿನ ಆರೋಗ್ಯ ಇಲಾಖೆಯವರಾಗಿರ್ಬೋದು, ಅಲ್ಲಿನ ಪೊಲೀಸ್ನವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿಗೆ ತಕ್ಷಣ ವಿಸಿಟ್ ಮಾಡಿ ಈ ಕ್ಷಣವೇ ಅದನ್ನು ನೀನು ತೆಗೆದುಹಾಕಬೇಕು ಅಂತ ಹೇಳಿ ಅದನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಾರಂತೆ. ಆದರೂ ಆ ಒಂದು ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಇಷ್ಟಪಡುವಂತಹ ಐಸ್ ಕ್ರೀಮ್, ನಾವು ತೆಗೆದುಕೊಳ್ಳುವಂತಹ ಔಷಧಿಯ ರೂಪದಲ್ಲಿ ಆ ಒಂದು ಐಸ್ ಕ್ರೀಮ್ ಫ್ಲೇವರ್ ಬಂದರೆ ನಮ್ಮ ತಲೆನೋವೆಲ್ಲ ಎಷ್ಟು ಬೇಗ ಮಂಗ ಮಾಯ ಆಗೋಗ್ಬಿಡುತ್ತೆ ಅಲ್ವಾ. ಆದರೆ ಐಸ್ ಕ್ರೀಮ್ ತಿಂದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ನೋವುಗಳು ಬಗೆಹರಿಯತ್ತಂತೆ. ನಮ್ಮ ದುಃಖ ಆಗಿರಬಹುದು ಅಥವಾ ಆಯಾಸ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಐಸ್ ಕ್ರೀಮ್ ತಿಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಮ್ಮ ದೇಹದಲ್ಲಿ ಎಷ್ಟೊಂದು ಬದಲಾವಣೆಗಳಾಗತ್ತೆ. ಇದೆಲ್ಲ ಇರಬೇಕಾದ್ರೆ ನಿಮಗೂ ಹಾಗೂ ಐಸ್ ಕ್ರೀಮ್ನ ಮಧ್ಯೆ ಇರುವಂತಹ ಒಂದು ಸಂಬಂಧ, ಅಂದರೆ ಮೊದಲನೇ ಐಸ್ ಕ್ರೀಮ್ ತಿನ್ನಂತಹ ಅನುಭವ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಎಲ್ಲ ಸಂದೇಶಗಳನ್ನು ನಾನು ಓದ್ತೀನಿ. ಆದರೆ ಈಗ ಮತ್ತೊಂದು ಅದ್ಭುತವಾಗಿರುವಂತಹ ಗೀತೆ, ಬಹಳ ದಿನಗಳಾಗಿತ್ತು ಈ ಒಂದು ಗೀತೆಯನ್ನು ಕೇಳಿ. ರಾಜ್ಕುಮಾರ್ ಭಾರತಿಯವರ ದನಿಯಲ್ಲಿದೆ ಈ ಗೀತೆಗೆ, ದನಿಯಾಗಿದ್ದಾರೆ ಎಸ್ ಜಾನಕಿ ಅವರು ಕೂಡ. ಮಳೆ ಬಂತು ಮಳೆ ಚಿತ್ರದ ಈ ಒಂದು ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ. ಈ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳು ಹಾಗೆ ನಿಮ್ಮ ನೆನಪುಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋಣ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿದಂತಹ ಈ ಒಂದು ಪ್ಯಾರಾಸಿಟಮಾಲ್ ಐಸ್ ಕ್ರೀಮ್ ಅನ್ನೋದು ಎಷ್ಟೆಲ್ಲ ವಿಶ್ವದಾದ್ಯಂತ ಫೇಮಸ್ ಆಗೋಯ್ತು. ಹಾಗೆ ಅದ್ರ ಬಗ್ಗೆ ಈಗಲೂ ಕೂಡ ಆರ್ಟಿಕಲ್ಸ್ ಬರಿತಾನೆ ಇರ್ತಾರೆ. ಯಾಕೆ ಆ ರೀತಿಯಾದಂತಹ ಒಂದು ಐಸ್ ಕ್ರೀಮ್ ಅನ್ನ ಮತ್ತೆ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ಐಸ್ ಕ್ರೀಮ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಐಸ್ ಕ್ರೀಮ್ನ ಬಗ್ಗೆ ಸಂದೇಶಗಳನ್ನು ಕಳ್ಸ್ಕೊಟ್ಟಿದ್ದೀರಾ. ನಮಸ್ತೆ ಸರ್, ನೋಡ್ಬಿಡಿ ಸರ್, ನಮಗೆ ಗೊತ್ತಾಯ್ತು, ಆದರೆ ನೀವು ನೆದರ್ಲೆಂಡ್ಸ್ಗೆಲ್ಲ ಕಳಿಸ್ಕೊಟ್ರೆ ನಮ್ಮ ಬಳಿಗೆ ಬರೋ ಅಷ್ಟೊತ್ತಿಗೆ ಕರ್ಗೇ ಹೋಗಿರುತ್ತೆ, ಅದೇ ಐಸ್ ಕ್ರೀಮ್ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಟ್ಯೂನ್ ಇನ್ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಿದ್ದಾರೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಐಸ್ ಕ್ರೀಮ್ ಊಟದ ವೆಚ್ಚ ಹಾಗೆ ಊಟ ಕೊಡಿಸ್ತಾರೆ ಅಂದರೆ ನಾವು ಊಟನೇ ಮಾಡಿದೆ ಮತ್ತೆ ಊಟ ಕೊಡಿಸ್ತಾರೆ ಅಂದಿದ್ರೆ ನಾವು 10 ಗಂಟೆಗೆ ರೆಡಿಯಾಗಿ ಬಿಡ್ತಿದ್ದೆ ಸರ್ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಐಸ್ ಕ್ರೀಮ್ಗೋಸ್ಕರ ಕಾಯ್ತಾ ಇದ್ರು ಅನ್ಸತ್ತೆ. ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ಗಾಡಿಯಲ್ಲಿನ ಕಡ್ಡಿಯೊಂದಿಗಿನ ಐಸ್ ಕ್ಯಾಂಡಿ ತಿನ್ನುವುದು ತುಂಬಾ ನೆನಪಿಗೆ ಬರುತ್ತೆ. ಹಾಗೆ ನಮ್ಮ ಮೊಮ್ಮಗಳಿಗೆ ಬಿಸಿಲಿರಲಿ ಚಳಿ ಇರಲಿ ಕಪ್ ಐಸ್ ಕ್ರೀಮ್ ತುಂಬಾನೇ ಇಷ್ಟ. ಸಗ್ಗದೂಟ ಸುಮ್ಮನೆ ಹಾಡು ವಿಷಯಕ್ಕೆ ತಕ್ಕಂತೆ, ಶ್ರಾದ್ದೂಟ ಸುಮ್ಮನೆ ಹಾಡು ವಿಷಯಕ್ಕೆ ತಕ್ಕಂತೆ ಪೂರಕವಾಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಅಬ್ಬಬ್ಬ, ಒಳ್ಳೆಯ ವಿಷಯ, ನಾನು ಮೊಟ್ಟ ಮೊದಲು ತಿಂದಿದ್ದು ಮಂಜುಗಡ್ಡೆ ಅಂತ ಹೇಳ್ತಿದ್ದಾರೆ ಅನಿಕೇತನ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಯು ಆರ್ ಸ್ಪಾಟ್ ಆನ್ ಅನಿಕೇತನ ಅವರೇ. ಏನಪ್ಪಾ ಅಂತ ಹೇಳಿದ್ರೆ, ಆದಿ ಕಾಲದಲ್ಲಿ ಅಂದರೆ ಮೊದಲನೇ ಬಾರಿಗೆ ಐಸ್ ಕ್ರೀಮ್ ಸೃಷ್ಟಿಯಾಗಿದ್ದು ಹಾಗೆ ಅಂತೆ. ಈ ಮಂಜುಗಡ್ಡೆಗೆ ಜೇನುತುಪ್ಪವನ್ನು ಬೆರೆಸಿ ಅದನ್ನು ಸಿಹಿ ತಿಂಡಿಯಾಗಿ ಪರಿವರ್ತಿಸಿ ತಿಂದದ್ದು ಮೊಟ್ಟ ಮೊದಲನೇ ಐಸ್ ಕ್ರೀಮ್. ಅದು ಕೂಡ ಗ್ರೀಸ್ ದೇಶದಲ್ಲಿ ಸುಮಾರು ವರ್ಷಗಳ ಹಿಂದೆ. ಒಂದು ಅದೊಂದು ಬಹಳ ಐತಿಹಾಸಿಕ ಘಟನೆ ಅಂತಲೇ ಹೇಳಬಹುದು. ಹಾಗೆ ಐಸ್ ಕ್ರೀಮ್ ಹುಟ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಅದಾದ ನಂತರ 16ನೇ ಶತಮಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಐಸ್ ಕ್ರೀಮ್ಗಳನ್ನು ತಯಾರಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸಂಶೋಧನೆಯ ಪ್ರಕಾರ. ಈ ಒಂದು ಐಸ್ ಕ್ರೀಮ್ ಮಾತುಕತೆಯ ನಡುವೆ ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆಕಾಯಿ ಸಾರು, ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಸರ್ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಒಂದು ಆಫರ್ಗಾಗಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಾಗಲೇ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ನನಗೆ ಫಸ್ಟ್ ಸ್ಕೂಲ್ಗೆ ಅಡ್ಮಿಟ್ ಮಾಡಿದ್ದೆ 3rd ಸ್ಟ್ಯಾಂಡರ್ಡ್ಗೆ ಅಂತ ಬ್ರ್ಯಾಕೆಟ್ನಲ್ಲಿ ಹಾಕಿದ್ದಾರೆ. ಆವಾಗಲೇ ಐಸ್ ಕ್ರೀಮ್ ತಿಂದಿದ್ದೆ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೆಂಗೇರಿ ಸ್ಯಾಟಲೈಟ್ ಟೌನ್ನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಖಂಡಿತವಾಗ್ಲೂ ಎಲ್ಲ ಸಂದೇಶಗಳನ್ನು ಓದ್ತೀನಿ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಕೂಡ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೀರ್ತನಾ ಗೀತಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಒಳ್ಳೆಯ ಊಟಗಳ ಹಾಡು ಕೇಳಿದಾಗಲೇ ಭರ್ಜರಿ ಊಟ ಮಾಡಿದ ಹಾಗಾಯಿತು ಅಂತ ಹೇಳ್ತಿದ್ದಾರೆ. ಅಂಜನಪ್ಪ ಏನು ಮಲಮಾಚನಹಳ್ಳಿ, ಕನಸಿನ ಲೋಕದಲ್ಲಿ ಒಳ್ಳೆ ಮಧುರವಾದ ಹಾಡುಗಳು ಪ್ರಸಾರವಾಗ್ತಿದೆ, ಕೇಳಲು ಬಹಳ ಇಂಪಾಗಿವೆ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಐಸ್ ಕ್ರೀಮ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕೇಳುಗರೆಲ್ಲರೂ. ಆದರೆ ಇದೀಗ ಮತ್ತೆರಡು ಗೀತೆಗಳನ್ನು ಕೇಳುವಂತಹ ಸಮಯ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ದನಿಯಾಗಿರುವಂತಹ ಜಿಮ್ಮಿ ಗಲ್ಲು ಚಿತ್ರದ ಈ ಒಂದು ಗೀತೆ ನೀವೆಲ್ಲರೂ ಕೂಡ ಇಷ್ಟಪಡುವಂತಹ ಗೀತೆ. ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿರುವಂತಹ ತುತ್ತು ಅನ್ನ ತಿನ್ನೋಕೆ ಅಂತ. ಹಾಗೆಯೇ ಪಿ ಬಿ ಶ್ರೀನಿವಾಸ್ ಅವರು ಕೂಡ ಅದೇ ಧಾಟಿಯಲ್ಲಿ ಹೇಳ್ತಿದ್ದಾರೆ ರವಿ ಅವರ ಜೊತೆ.

ವಿಜಯ್ ನರಸಿಂಹ ಅವರ ರಚನೆ ಇದು, ಟಿ ಜಿ ಲಿಂಗಪ್ಪ ಅವರ ರಗಸಿಂ ಯೋಜನೆ, ಕಾಲೇಜು ರಂಗ ಚಿತ್ರದ ಮತ್ತೊಂದು ಗೀತೆ, ಉಪ್ಪ ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಹೇಳ್ತಿದ್ದಾರೆ. ಇವರಿಬ್ರು ಕೂಡ ಊಟವನ್ನು ಮಾಡಿ ನೀರು ಕುಡಿಸಿ ತಿಂದು ತೇಗಿಸ್ತಾ ಇದ್ದಾರೆ. ಈ ಎರಡು ಅದ್ಭುತವಾಗಿರುವಂತಹ ಗೀತೆಗಳನ್ನು ಕೇಳೋಣ. ಗೀತೆಯ ನಂತರ ನಿಮ್ಮೆಲ್ಲರ ಈ ಒಂದು ಐಸ್ ಕ್ರೀಮ್ ಅನುಭವವನ್ನು ಮತ್ತೊಮ್ಮೆ ಹಂಚಿಕೊಳ್ಳೋಣ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನೆ.

ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಉಪ್ಪ ತಿಂದ ಮೇಲೆ ನೀರು ಕುಡಿಯಲೇಬೇಕು, ಎರಡು ಅದ್ಭುತವಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ನಾವು ಕೇಳಿದ್ದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಸ್ಟುಡಿಯೋ ಸಮಯ 10:52 ಐಸ್ಕ್ರೀಮ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ನಾನು ಸ್ಕೂಲ್ ಟೈಮ್ನಲ್ಲಿ ಕ್ಯಾಂಡಿ ಐಸ್ ತಿಂದಿದ್ದು, ಆಮೇಲೆ ಕಪ್ ಐಸ್ ಕ್ರೀಮ್ ತಿಂತಿದ್ದೆ. ನನ್ನ ಫೇವ್ರೇಟ್ ಬಟರ್ ಸ್ಕಾಚ್ ಅಂತ ಹೇಳ್ತಿದ್ದಾರೆ ರೇಣುಕಾ ಜೀವನ್ ಭೀಮಾನಗರದಿಂದ. ಹಾಗೆ ಮೈ ಫೇವ್ರೇಟ್ ಐಸ್ ಕ್ರೀಮ್ ಇಸ್ ಮ್ಯಾಂಗೋ ಪಲ್ಪ್ ವಿತ್ ವೆನಿಲಾ ಫ್ಲೇವರ್ ಅಂತ ಹೇಳ್ತಿದ್ದಾರೆ. ಮಾವಿನ ಐಸ್ ಕ್ರೀಮ್ ವೆನಿಲ್ಲಾ ಜೊತೆ ತಿನ್ನೋದು, ಆಹಾಹಾ, ಐಸ್ ಕ್ರೀಮ್ ಇಲ್ಲದ ಊಟ ಊಹಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಗೌತಮಿ ಹೆಚ್ಎಸ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾನು ಬಾಲ್ಯದಲ್ಲಿ ಕರೆಂಟ್ ಕೈ ಕೊಟ್ಟಾಗ ಸೆಲ್ನಲ್ಲಿ ರೇಡಿಯೋ ಆನ್ ಮಾಡಿಕೊಂಡು ಕತ್ತಲಲ್ಲೇ ಹಾಡು ಕೇಳ್ತಾ ಎಂಜಾಯ್ ಮಾಡಿದೆ, ನೆನಪಾಯಿತು ಅಂತ ಹೇಳ್ತಿದ್ದಾರೆ. ಐಸ್ ಕ್ರೀಮ್ ಅಲ್ಲ, ರೇಡಿಯೋ ನೆನಪನ್ನು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಭಾಗ್ಯ ಅವರು ಹೇಳ್ತಿದ್ದಾರೆ, ಅಣ್ಣ ನನಗೆ ಚಾಕೋಬಾರ್ ಕೋನ್ ಗಡ್ಬಡ್ ನನ್ನ ಫೇವ್ರೆಟ್, ಇದರಿಂದ ತುಂಬ ಲಾಭ ತುಂಬ ಇದೆ ಅಣ್ಣ. ಹಲ್ಲು ನೋವಾದರೆ, ಹಲ್ಲು ತೆಗೆದ್ರೆ ಡಾಕ್ಟರ್ ಇದೇ ಸಲಹೆ ಕೊಡೋದು, ಇದನ್ನೇ ಇದ್ಯಾವುದಪ್ಪ ಮಾತ್ರೆ, ವಿಸ್ಮಯಕರ ವಿಚಾರ ಅಂತ ಹೇಳ್ತಿದ್ದಾರೆ ಭಾಗ್ಯ ಅವರು. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಹೌದು ನೋಡಿ, ಹಲ್ಲು ತೆಗೆದಾಗ ಅಥವಾ ಹಲ್ಲು ನೋವಿದ್ದಾಗ ಅಥವಾ ಹಲ್ಲಿನ ಏನಾದರೂ ಟ್ರೀಟ್ಮೆಂಟ್ ಆಗಿದ ನಂತರ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೇಳ್ತಾರೆ ಅಲ್ವಾ. ಅದರಿಂದ ಡೆಂಟಿಸ್ಟ್ಗಳೇ ಬೆಸ್ಟು ಅಂತ ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಿದ್ದಾರೆ, ನಿದ್ರೆ ಜಾರುವ ಹೊತ್ತಿನಲ್ಲಿ ನಮ್ಮ ಕನಸುಗಳಿಗೆ ಜೀವ ತುಂಬುವ ಹಾಡುಗಳು ಅಂತ ಹೇಳ್ತಿದ್ದಾರೆ. ವಾಹ್, ಸೂಪರ್ ಮೆಸೇಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಉಷಾ ಶ್ರೀನಿವಾಸ್ ಅವರು ಅಂಜನಾ ನಗರದಿಂದ ಹೇಳ್ತಿದ್ದಾರೆ, ಹಾಡುಗಳು ಇಷ್ಟ ಆಯಿತು ಅಂತ. ಐಸ್ ಕ್ರೀಮ್ಗಿಂತ ಈ ಒಂದು ಹಾಡುಗಳು ಕೇಳಿ ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕ್ರೀಮ್ ನನ್ನ ಫೇವ್ರೆಟ್, ಸುಮ್ಮನೆ ಮಲಗೋ ಸಮಯದಲ್ಲಿ ಐಸ್ ಕ್ರೀಮ್ ರಿಮೈಂಡ್

ಬೆಳಿ ಸರ್ ಅಂತ ಹೇಳ್ತಿದ್ದಾರೆ. ಯಾರಿದು? ನಂಬರ್ ಎಂಡಿಂಗ್ ವಿತ್ 5358. ರತ್ನ ನಾಗಪ್ಪ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೇ ವಿವಾಹ ಭೋಜನವಿದು ಹಾಡನ್ನ ಕೇಳ್ತಾ, ಓಹೋ ಉಪ್ಪಿಟ್ಟು ಹಿಂದಿನಿಂದಲೂ ಇದೆ, ಅಯ್ಯೋ ದೇವರೇ ಉಪ್ಪಿಟ್ಟು ನನ್ನನ್ನು ಎಲ್ಲೂ ಬಿಡ್ತಾನೆ ಇಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ, ಊಟದ ಹಾಡುಗಳು ಸೂಪರ್ ಆಗಿತ್ತು, ನಮಗೆ ಆರೆಂಜ್ ಫ್ಲೇವರ್ ಅಂದರೆ ಇಷ್ಟ ಅಂತ ಗೀತಾ, ಶ್ರೀನಾಥ್, ಹೇಮಾ, ರೋಹಿಣಿ, ಅಶ್ವಿನಿ, ಕೀರ್ತನ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಯಾಗಿದ್ದೀವಿ ಅಂತ ರಾಜಾರಾಮ್, ವಸುಧಾ, ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಕಿಶನ್ ರೋಷನ್ ಚೋಬರಾಣಿ ಮನೆಯವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಬಾದಾಮಿ ಫ್ಲೇವರ್ ನಮ್ಮ ಫೇವ್ರೆಟ್ ಅಂತ ಹೇಳ್ತಿದ್ದಾರೆ. ರೋಹಿಣಿ, ರಾಮಾನುಜಂ, ಶ್ರವಣ್, ರಾಘವ್, ಶರತ್, ರಾಜಾನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದರೆ ಸರ್, ಅಂತೂ ನೀವು ಹೇಳ್ತಾ ಇದ್ದಂಗೆ ಆ ಇಂದು ಐಸ್ ಕ್ರೀಮ್ ಕರ್ಗೆ ಹೋಗೋ ಐಸ್ ಕ್ರೀಮ್ ಬಗ್ಗೆ ಒಳ್ಳೆ ಮಾಹಿತಿ, ಅದರಲ್ಲೂ ಖುಷಿ ಖುಷಿಯಾಗಿ ಈ ಒಂದು ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ. ಸರ್, ನಮ್ಮ ಕಡೆ ಸಾಂಬಾರ್ ಅಂದರೆ ಹಾಡು ಲಿಸ್ಟ್ನಲ್ಲಿ ಇದೆಯಾ ಅಂತ ಕೇಳ್ತಿದ್ದಾರೆ. ಯಾವ ಹಾಡಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಸುರಾಜ್ ಅವರು, ನನಗೆ ತಿಳಿಯಲಿಲ್ಲ, ಕ್ಷಮೆ ಇರಲಿ. ಮಹಾರಾಷ್ಟ್ರ ರಾಯಗಡ ಜಿಲ್ಲೆಯ ಶ್ರೀವರ್ಧನದಿಂದ ಜಿ ಆರ್ ಶಾಲಿಮಠ ಇವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸಂತೋಷವಾಯಿತು. ಹಾಗೆಯೇ ಐಸ್ ಕ್ರೀಮ್ ಬಗ್ಗೆ ಒಳ್ಳೆಯ ರೀತಿ ಮಾತನಾಡಿದ್ರಿ, ಪ್ರತಿದಿನ ಐಸ್ ಕ್ರೀಮನ್ನು ಸೇವಿಸ್ತೇವೆ ಅಂತ ಹೇಳ್ತಿದ್ದಾರೆ. ವಾವ್, ಸೂಪರ್ ಸರ್, ನೀವು ಪ್ರತಿದಿನ ಐಸ್ ಕ್ರೀಮನ್ನು ತಿಂತಾ ಇದ್ದೀರಾ. ಹಾಗೆಯೇ ಐಸ್ ಕ್ರೀಮ್ನ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾರ್ಯಾರು, ಶ್ರೀನಿವಾಸ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಥಾಟ್ಸ್ ಆನ್ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದಾರೆ. ಐಸ್ ಕ್ಯಾಂಡಿ, ನಾವು ಚಿಕ್ಕವರಾಗಿದ್ದಾಗ ಕಾಕಾ ಅಂಗಡಿಯಿಂದ ಐಸ್ ಕ್ಯಾಂಡಿ ಬಹಳ ಇಷ್ಟ ಆಗ್ತಾ ಇತ್ತು. ಸ್ಕೂಲಿನ ಹತ್ತಿರ ಸಿಗ್ತಾ ಇದ್ದಂತಹ ಒಂದು ಐಸ್ ಕ್ಯಾಂಡಿ ಇದು. ಆ ಕಾಕಾ ಐಸ್ ಕ್ಯಾಂಡಿನ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ರು ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೇ ಬಹಳ ಖುಷಿ ಆಗುತ್ತೆ. ಹಾಗೆಯೇ ಬಹಳ ವಿಸ್ಮಯಕಾರಿಯಾಗಿತ್ತು. ಬೇರೆ ಬೇರೆ ಫ್ಲೇವರ್ಗಳಾಗಿರ್ಬೋದು, ಬೇರೆ ಬೇರೆ ಕಲರ್ಗಳಾಗಿರ್ಬೋದು, ಆರೆಂಜು, ಪೈನಾಪಲ್ಲು, ಹೀಗೆ ಸಣ್ಣದಾಗಿ ಗೋಡಂಬಿಯನ್ನು ಕತ್ತರಿಸಿ ಅದರ ಮೇಲೆ ಹಾಕ್ತಾಯಿದ್ರು, ಆನ್ ದ ಸ್ಪಾಟ್ ಅದನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರಂತೆ. ಈ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ಹಾಗೆಯೇ ಬಾಂಬೆ ಮಿಠಾಯಿ, ಹಾಗೆಯೇ ಆ ಎಲಾಸ್ಟಿಕ್ ಆಗಿರುವಂತಹ ಸಕ್ಕರೆಯ ಒಂದು ಸ್ಟಿಕ್ಕಿ ಕ್ಯಾಂಡಿ, ಇದೆಲ್ಲವೂ ಕೂಡ ನಮಗೆ ಬಹಳ ಅಟ್ರ್ಯಾಕ್ಟಿವ್ ಆಗಿತ್ತು. ಈಗಿನ ಕಾಲದವ್ರಿಗೆ ಖಂಡಿತವಾಗ್ಲೂ ಅದು ನೆನಪಿರಲಾರ್ದು. ಪರೋಪಕಾರಿ ಹಾಡಿನಲ್ಲಿ ಹೇಳ್ತಾ ಇರೋ ಹಾಗೆಯೇ 1980ರ ದಶಕದಲ್ಲಿ ಅದು ಸಿಕ್ಕಾಪಡೆ ಫೇಮಸ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಮತ್ತೊಂದು ಗೀತೆಯನ್ನು ನೆನಪಿಸ್ಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಆ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ನನ್ನ ಪ್ಲೇಲಿಸ್ಟ್ನಲ್ಲೂ ಕೊನೆಯ ಹಾಡಾಗಿ ಇದೆ ಆ ಒಂದು ಗೀತೆ. ಹಾಗೆ ಭೂತಯ್ಯನ ಮಗ ಅಯ್ಯು ಚಿತ್ರ ಯಾರಿಗೆ ನೆನಪಿರೋದಿಲ್ಲ, ಅಲ್ಲಿ ಅನ್ಲಿಮಿಟೆಡ್ ಮೀಲ್ಸಿನ ಒಂದು ಪ್ರಸಂಗ ಇದೆಯಲ್ಲ, ಎಷ್ಟು ಅದ್ಭುತವಾಗಿದೆ. ಒಂದೇ ಒಂದು ಊಟ 2 ರೂಪಾಯಿಗೆ 4 ಜನ ಸವಿದು ತಿನ್ನೋದು, ಅದಾದಮೇಲೂ ಏನಯ್ಯ ಇಷ್ಟೇನಾ 2 ರೂಪಾಯಿಗೆ ಅಂತ ಹೇಳಿ ಹೋಟೆಲ್ನವನು ಫುಲ್ ಮೀಲ್ಸ್ ಅನ್ನೋ ಕಾನ್ಸೆಪ್ಟನ್ನೇ ಕ್ಲೋಸ್ ಮಾಡುವಂತಹ ಒಂದು ಆ ಒಂದು ಪ್ರಸಂಗ ಬಹಳ ತಮಾಷೆ ಆಗಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ, ನೆನಪಿಸಿದ್ದಕ್ಕಾಗಿ. ಹಾಗೇ ಉಪ್ಪು ತಿಂದರೆ ನೀರು ಕುಡಿಯಲೇಬೇಕು, ಐಸ್ ಕ್ರೀಮ್ ತಿಂದರೆ ಸರಿಯಾಗುತ್ತದ ಅಂತ ಕೇಳ್ತಿದ್ದಾರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಐಸ್ ಕ್ರೀಮ್ ತಿಂದರೆ ಮತ್ತಷ್ಟು ದಾಹ ಆಗುತ್ತೆ ಅನ್ನೋದಂತೂ ಖಂಡಿತವಾಗ್ಲೂ ಗೊತ್ತು, ನಿಮಗೆ ಹೇಗೆ ಅನ್ನೋದು ನನಗೆ ತಿಳಿದಿಲ್ಲ. ರೂಪಾ ರಜನಿಕಾಂತ್ ನಾಗಶೆಟ್ಟಿಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಚಾಕೋಬೈಟ್ ನಮ್ಮ ಫೇವ್ರೆಟ್ ಅಂತ ಹೇಳ್ತಿದ್ದಾರೆ ನಾಗರಾಜ್ ನಾಗರತ್ನ ಲಗ್ಗೆರೆಯಿಂದ. ಮಹಾಕ್ಷತ್ರಿಯ ಚಿತ್ರದ ಹಾಡು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಮಯ ಇದ್ದಲ್ಲಿ ಆ ಒಂದು ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನಿಸ್ತೇನೆ. ಇದೀಗ ಸದ್ಯಕ್ಕೆ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು ಪ್ರೇಮದಲ್ಲಿ ಸ್ನೇಹದಲ್ಲಿ ಅನ್ನುವಂಥ ಒಂದು ಗೀತೆ. ಈ ಗೀತೆಯ ನಂತರ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗತ್ತೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಅಷ್ಟು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಜೊತೆ ಆಗಿದ್ದಕ್ಕೆ, ಹಾಗೆ ನಿಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರಿಯಾಗಿ 11:05 ನೀವು
ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ತದನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ನ ಕಾರ್ಯಪ್ರಸಾರ ಮುಂದುವರಿಯುತ್ತೆ. ನಾಳಿನ ಬೆಳಗ್ಗೆ 5:53 ಅಲ್ಲಿವರೆಗೂ ಈ ಬರುವ ದಿನಗಳು ನಿಮಗೆ ಮತ್ತಷ್ಟು ಹರ್ಷವನ್ನು ತರಲಿ. ಟೇಕ್ ಕೇರ್, ಟಾಟಾ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಕೆಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇತ್ತು. ಕನಸಿನ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತು ಮ್ಯೂಸಿಕಲಿ ಯುವರ್ಸ್.